सुहासिनी सुमधुरभाषिणी

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗ ಬಾಂಧವರಿಗೆಲ್ಲ ಶುಭೋದಯದ ನಮಸ್ಕಾರಗಳು. ಇಂದು ಶುಕ್ರವಾರ 2026 ಇಸವಿಯ ಮೇ ತಿಂಗಳ 8 ತಾರೀಕು.

ಪ್ರಸಾರ ಕಾರ್ಯವನ್ನು ಮಂಗಳಧ್ವನಿಯೊಂದಿಗೆ ಆರಂಭಿಸುತ್ತಿದ್ದೇವೆ. ಈ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಕೇಳುಗರೊಂದಿಗೆ ಜೊತೆಯಾಗಿರುವುದು ನಾನು ರೂಪಾ ನಾಗರಾಜ್. ಈಗ ಸಮಯ ಸರಿಯಾಗಿ 5:59:03.

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಕರುನಾಡು ಬಾಬೆಳಕೆ. ಭಾಗವಹಿಸುವವರು ಡಾ ಗುರುರಾಜ ಕರ್ಜಗಿ. 6:13 ಭಕ್ತಿಗೀತೆಗಳು. 6:30 ಚಿಂತನ ಪ್ರಭಾಕರ್ ಜೋಶಿ ಅವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. ಇನ್ನು 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ವರ್ಷಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:15 ಹಿಂದಿ ಚಿತ್ರಗೀತೆಗಳು. 9:30 ಮಂಜುಳಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್. ಸಂದರ್ಶಕರು ದ್ಯಾಮಯಾಂಬಿಕಾ ಎಂಎಸ್. ಇಲ್ಲಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇಲ್ಲಿ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಾಂಡೇಯ ಅವಧಾನಿ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಇಂದಿನ ಸಂಜೆಯ ಪ್ರಸಾರದಲ್ಲಿ 5:00 ಗೀತೆಗೊಂದು ಪ್ರಶ್ನೆ ನೇರ ಪೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ದೀಪಕ್ ಕ್ಷೇಮಿ ಹಾಗೂ ನೀತಾ ನಾಯಕ್. 6:30 ಅವಲೋಕನ. 6:50 ಕಿಸಾನವಾಣಿಯಲ್ಲಿ ಹೊಸ ಬೆಳೆಗಳ ಕೃಷಿ ಸಾಧ್ಯತೆ ಅನುಭವ. ಈ ಕುರಿತು ಶಿರಸಿಯ ರಾಮು ಹರಿಕಿಣಿ ಅವರೊಡನೆ ಸಂದರ್ಶನ. ಲಮಾಣಿ ಪದಗಳು ಮುತ್ತಣ್ಣ ಚೆನ್ನಪ್ಪ ಅಂಗಡಿ ಅವರಿಂದ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಇನ್ನು 7:45 ಓದುವ ಹವ್ಯಾಸ. ಮಾತನಾಡುತ್ತಾರೆ ದತ್ತಾತ್ರೇಯ ಭಟ್ ಕನ್ನಪಾಲ್. 8:00 ನಾಟಕ ಮನೆ ಅಳಿಯ. ಮೂಲ ಹಿಂದಿ ಪ್ರೇಮಚಂದ. ಬಾನುಲಿಗೆ ಅಳವಡಿಸಿದವರು ಶಾಂತಾ ಗೋಳ್ಕಿಂಡಿ. ನಿರ್ದೇಶನ ಅನಿಲ್ ದೇಸಾಯಿ. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನಾನೊಮ್ಮೆ ಈ ಪಾಶ್ಚಾತ್ಯ ದೇಶದಲ್ಲಿ ಯಾವುದೋ ಪಾಠ ಮಾಡುವಾಗ ಒಬ್ಬ ಹುಡುಗಿ ಅದ್ಯಂತ ಕೇಳಿದ್ಲು ನನಗೆ, ನೀನ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ನನಗೆ ಕೇಳಿದ್ಲು. ಆಗ ನಾನು ಹೇಳಿದೆ, ಆಯ್ತಮ್ಮ ಮದುವೆ ಆಗ ಒಂದು 35 ವರ್ಷ ಆಗಿರ್ಬೇಕು ಅಂತಂದೆ. ಆಕೆ 35 ವರ್ಷ ವಿತ್ ದ ಸೇಮ್ ಲೇಡಿ ಅಂದ್ಲು. ನಾಯ್ದೆ, ನಮ್ಮಲ್ಲಿ ಅದೇ ಆನ್ಯುವಲ್ ಪ್ರೋಗ್ರಾಮ್ ಅಲ್ಲಮ್ಮ, ಯಾವಾಗಲೂ ಒಂದ್ ಮದುವೆ ಆಗ್ತೀವಿ ಅಷ್ಟೇ, ನಾವು ಒಬ್ಬರೇ ಆಗೋದು ಅಂತ ಹೇಳಿದೆ. ಆಕೆ ಹೇಳಿದೆ, ನೀ ಆಶ್ಚರ್ಯ ಪಡಬೇಡ, ನಮ್ಮ ಅಜ್ಜ ಅಜ್ಜಿ 75 ವರ್ಷ ದಂಪತಿಗಳಾಗಿ ಬದುಕಿದ್ರು ಅಂತ ಹೇಳಿದೆ. ಆಕೆ ನಂಬಲಿಕ್ಕೆ ಆಗ್ಲಿಲ್ಲ, 75 ವರ್ಷ ಹೇಗೆ ಬದುಕಿದ್ರು? ನಾನು ಹೇಳ್ತೀನಿ, ಚೆನ್ನಾಗಿ ಬದುಕಿದ್ರು, ಜಗಳ ಆಡ್ಲಿಲ್ಲ ಅಂತೇನಿಲ್ಲ, ಮನಸ್ತಾಪ ಇರ್ಲಿಲ್ಲ ಅಂತೇನಿಲ್ಲ. ಒಂದ್ ಜಗಳ ಆಡಿದ್ರೆ 7-7 ಜನ್ಮ ವೈರಿ ಜಗಳ ಆಡ್ದಂಗ ಜಗಳ ಆಡ್ತಿದ್ರು. ಆದ್ರೆ ಆ ಜಗಳ ಸ್ವಲ್ಪ ಹೊತ್ತು ಮಾತ್ರ, ಊಟಕ್ಕೆ ಉಪ್ಪಿನಕಾಯಿ ಬೇಡೇನ್ರಿ, ಬರೇ ಬಸ್ ಗುಲಾಬ್ ಜಾಮೂನ್ ತಿಂದ್ರೆ ಆಗತ್ತಾ? ಜಗಳ ಬೇಕು ಸ್ವಲ್ಪ. ಆದ್ರೆ ಅಜ್ಜಿ ನೋಡ್ಬೇಕು, ಎಷ್ಟು ಪ್ರೀತಿ ಅಜ್ಜನ ಬಗ್ಗೆ, ಅಜ್ಜನಿಗೆ ಎಷ್ಟು ಪ್ರೀತಿ. ಬೆಳಿಗ್ಗೆ ವರ್ತಮಾನ ಪತ್ರ ಬರ್ಬೇಕು, ನಮ್ಮ ಅಜ್ಜ ಓದ್ಬೇಕು, 6 ಗಂಟೆ ಕಾಯ್ಕೊಂಡಿದ್ದು ವರ್ತಮಾನ ಪತ್ರ ಬಂದ ತಕ್ಷಣ ಹೆಡಿಂಗ್ ನಿಂದ ಪ್ರಕಟಿಸಲ್ಪಟ್ಟಿತು, ಅಲ್ಲಿವರೆಗೂ ಓದ್ಬೇಕು ಪೇಪರ್ ಮುಗಿತಾವಾಗ. ಮಧ್ಯಾಹ್ನ ಊಟ ಆದ್ಮೇಲೆ ಸಣ್ಣ ನಿದ್ದೆ ತೆಗೆದು 1 ಗಂಟೆ ಮತ್ತೊಮ್ಮೆ ಓದೋಕ್ ಶುರು ಮಾಡುದು. ಈ ಧಾರವಾಡದಲ್ಲೇ ಮಾಡಮಡ್ಡಿಯಲ್ಲಿ ಕಮಲಾಪುರ ಕಂಪೌಂಡ್ ಅಲ್ಲಿ ಇದ್ದವ್ರು ನಾವು. ಬಾವಿ ಪಕ್ಕಲ ಒಂದ್ ಕಲ್ ಬೆಂಚ್, ಎಲ್ಲ ಮನೆ ಪಕ್ಕ ಪಕ್ಕದಲ್ಲ ವಠಾರ ಇದ್ದಂಗಿದೆ. ಅಲ್ಲಿ ಅಜ್ಜ ಅಜ್ಜಿ, ಅಜ್ಜಿ ಏನ್ ಮಾಡ್ತಿದ್ದ? ಇನ್ನೊಂದ್ ಪೇಪರ್ ಓದ್ಬೇಕು. ಅದ್ ಮಧ್ಯಾಹ್ನ ಎಲ್ಲೇ ಇರ್ಲಿ ನಮ್ಮ ಅಜ್ಜಿ ಹುಡುಕಾಡಿ ಕರ್ಕೊಂಡ್ ಬರ್ತಿದ್ದಾಕೆ, ಪಕ್ಕದಲ್ಲಿ ಕೂಡಿಸ್ಕೋಬೇಕು, ಬಾ ಪೇಪರ್ ಓದ್ತೀನಿ ಬಾ ಅಂದ್ ನಮ್ಮ ಅಜ್ಜಿಗೆ ಕಿವುಡು ಗೆಪ್ಪು, ಕೆಪ್ಪು ಅಂದ್ರೆ ಏನೇನೋ ಕೇಳಿಸಲ್ಲ. ಅದೇನೋ ಸಣ್ಣ ಒಳ್ಳಿದ್ದಾಗ ಹಾವು ಕಚ್ಚಿತ್ತಂತೆ, ಯಾವನೋ ಪಂಡಿತ ಕಿವಿಯಲ್ಲಿ ಔಷಧಿ ಹಾಕ್ಬಿಟ್ಟಿದ್ದ, ಕಿವಿನೇ ಕೇಳಿಸಲ್ಲ. ಆಕೆ ಕೇಳಿಸೋ ಹಂಗ್ ಓದ್ಬೇಕಾದ್ರೆ ವಠಾರದ ಎಲ್ಲರೂ ಕೇಳಿಸಿರ್ಬೇಕು. ಇವನ್ ಜೋರ್ ಜೋರಾಗಿ ಓದಿ ಪೇಪರ್ ಓದೋದು, ಆಕೆ ಏನು ತಿಳಿತಿರ್ಲಿಲ್ಲ. ಪಾಪ ಮುರಾರ್ಜಿ ಅನ್ಲಿಕ್ ಬರ್ತಿದ್ದಿಲ್ಲ, ಮುರಾರಿ ಏನಂತಾನೆ ಅಂತಿದ್ಲು. ಈ ಬಿಡಲ್ಲ, ಒಂದ್ ತಾಸು ಪೇಪರ್ ಓದೋದು. ಮಠದಲ್ಲಿ ವಠಾರದ ಜನ ತಮಾಷೆ ಮಾಡೋರು, ಅಜ್ಜ ಅಜ್ಜಿ ಪೇಪರ್ ಶುರು ಆಯ್ತು ನೋಡೋ ಅನ್ನೋರು. ನನಗೊಂಥರ ಮುಜುಗ್ರ ಆಗೋ. ನಮ್ಮ ಅಜ್ಜಿನ ಕೇಳಿದ, ಅಜ್ಜ ಯಾಕೆ ಓದಿ ಹೇಳ್ತಿ ಆಕೆಗೆ? ಆಕೆಗೆ ಏನ್ ರಾಜಕಾರಣ ಆಸಕ್ತಿ ಇದೆಯಾ? ಯಾಕೆ ಹೇಳ್ತಿ? ಕಿವಿ ಕೇಳಿಸೋದಿಲ್ಲ ಆಕೆಗೆ ಅಂದೆ. ನನಗೆ ಗೊತ್ತಿಲ್ಲ, ಕಿವಿ ಕೇಳಿಸೋದಿಲ್ಲ ಅಂತ. ನನ್ನ ಜೋನ್ ಗೊತ್ತದ? ಆದ್ರೆ ನಿನ್ ಗೊತ್ತಾಗೋದಿಲ್ಲ ದಡ್ಡ. ಮುದುಕಿಗೆ ಸಮಾಧಾನ ಆಗ್ತದ, ಗಂಡ ಏನಾರೆ ಮಾಡ್ತಾ ಅಂತನ್ ಸಲುವಾಗಿ ಅಂತ ಸಮಾಧಾನ ಆಗ್ತದ. ಹೌದಪ್ಪ ಅಂದೆ. ನಮ್ಮ ಅಜ್ಜಿನ ಕೇಳಿದೆ, ಅಜ್ಜಿ ನೀ ಯಾಕೆ ಕೇಳ್ತಿ ಸುದ್ದಿ ಅದನ್ನ? ನಿನಗೇನ್ ತಿಳಿತದೆ ಅದ್ರಾಗ? ರಾಜಕಾರಣ ತಿಳಿತದೇನು ಅಂದೆ. ನನಗೆಲ್ ಬೇಕು ಮಾರಾಯ ರಾಜಕಾರಣ, ನನಗೆ ಬೇಕಾಗೇ ಇಲ್ಲದು. ಅವ್ರಿಗೆ ಸಮಾಧಾನ ಆಗ್ತದಲ್ಲ ಅಂತ ಕೂತಿರ್ತೀನಿ ಅಂದ್ಲು. ಇದು ನೋಡಪ್ಪ ಜೀವನ ನಡೆಸೋ ರೀತಿ ಇದು. ಗಂಡನಿಗೆ ಸಮಾಧಾನ ಆಗ್ಲಿ ಅಂತ ಹೆಂಡತಿ, ಹೆಂಡತಿಗೆ ತೃಪ್ತಿ ಆಗ್ಲಿ ಅಂತ ಗಂಡ. 75 ವರ್ಷ ಬದುಕಿದ್ರಲ್ಲ, ಇದು ಮುಖ್ಯ ಸ್ವಾಮಿ. ಸಂಬಂಧಗಳು ಗಟ್ಟಿ ಆಗೋದು ಇಂಪೋರ್ಟೆಡ್ ಕಾರ್ ಇಂದ, ಡೈಮಂಡ್ ನೆಕ್ಲೆಸ್ ಇಂದ ಅಲ್ಲ, ಈ ಸಣ್ಣ ಸಣ್ಣ ಕೊಡುಕೊಳ್ಳುವಿಕೆ ಅರ್ಥ ಮಾಡ್ಕೊಳ್ಳೋದ್ರಿಂದ. ಹೆಂಡತಿಯಲ್ಲಿದ್ದ ದೌರ್ಬಲ್ಯಗಳನ್ನೇ ಎತ್ತಿ ಎತ್ತಿ ತೋರಿಸಿದಾಗ ಸಂಸಾರ ಗಟ್ಟಿ ಆಗೋಕ್ ಸಾಧ್ಯ ಇಲ್ಲ. ಗಂಡನ ದೌರ್ಬಲ್ಯ ಎತ್ತಿ ತೋರಿಸಿದ್ರೆ ಆಗೋದಿಲ್ಲ. ಇಬ್ಬರೊಳಗೂ ಏನೇನ್ ಒಳ್ಳೇದಿದೆಯೋ ಒಂದೊಂದು ಅಂಶ ಹಿಡ್ಕೊಂಡು ಮೆಚ್ಕೊಂಡು ನೋಡ್ಕೊಂಡಾಗ ಜೀವನ ಎಷ್ಟು ಚೆನ್ನಾಗಿರ್ತದಲ್ಲ. ಅದಕ್ಕೆ ನಾನು ಹೇಳೋದು, ದಾಂಪತ್ಯದಲ್ಲಿ ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ. ಆದ್ರಿಂದ

0: ಕ್ರಿಕೆಟ್ನ ಹೇಳೋದು, ದಾಂಪತ್ಯದಲ್ಲಿ ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ. ಆದ್ರೆ ಒಂದೊಂದ್ಸಲ ಸೋಲ್ಬೇಕು, ಒಂದ್ಸಲ ಮನಸ್ಸೇ ಸೋಲ್ಬೇಕು ಇನ್ನೊಬ್ರಿಗೋಸ್ಕರ. ಸೋತು ಅವ್ರು ಗೆಲ್ಲೋದನ್ನ ಸಂಭ್ರಮಿಸಬೇಕು, ಅಂದಾಗ ಸಂಬಂಧಗಳು ಗಟ್ಟಿ ಆಗ್ತವೆ. ಅಂತಹ ಸಂಸಾರ ನಮ್ಮೆಲ್ಲರದು ಆಗ್ಬೇಕು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾನುಭಾ ಬೆಳಕೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಇವನಾರವ ಇವನಾರವ ಇವನಾರವ ಎಂದೆನಿಸದಿರಿಯ. ಬಸವಣ್ಣನವರ ವಚನ ಹಾಡಿದ್ದಾರೆ ಎಂಎಸ್ ಶೀಲಾ.

0: ಪ್ರಭಾಕರ ಜೋಶಿ ಅವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನ ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೊಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನವೊಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920ರಲ್ಲಿ ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಜನ ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಜನ ಸದಸ್ಯರನ್ನ ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ಜನರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನ ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕ

0: ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆಯಾಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತ್ತು. 1864 ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914 ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತ್ತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3 ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20 ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1926 ಮೇ 8 ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ಜನರನ್ನ ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
1: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ ಆಕಾಶವಾಣಿ. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 107.3 ಮೆಗಾಹರ್ಟ್ಸ್. ಇನ್ನೀಗ ರೈತರಿಗೆ ಸಲಹೆ.
2: ಯಾವುದೇ ಬೆಳೆಯನ್ನು ಚೆನ್ನಾಗಿ ಬೆಳಿಬೇಕಿದ್ರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಮಟ್ಟದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಅತಿ ಮುಖ್ಯ. ಸಾಮಾನ್ಯವಾಗಿ ಬೆಳೆಗಳಿಗೆ 16 ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ದೊರೆಯಬೇಕಾದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಕೂಡ ಅಷ್ಟೇ ಮುಖ್ಯವಾದಂತಹ ವಿಷಯ. ಬೇರೆ ಬೇರೆ ಬೆಳೆಗಳಿಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳ ಪ್ರಮಾಣ ಒಂದೇ ರೀತಿ ಇರದೇ ಇರುವ ಕಾರಣ ಹಾಗೂ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಎಷ್ಟು ಗೊಬ್ಬರವನ್ನು ಕೊಡಬೇಕೆಂದು ತಿಳಿದುಕೊಳ್ಳುವುದಕ್ಕೆ ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಅವಶ್ಯ. ಮಣ್ಣು ಪರೀಕ್ಷೆಯನ್ನು ಮಾಡಿಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಮಣ್ಣಿನ ರಸಸಾರದ ಪ್ರಮಾಣದ ಮೂಲಕ ಮಣ್ಣು ಹುಳಿಯಾಗಿದೆಯೇ ಅಥವಾ ಕ್ಷಾರೀಯ ಮಣ್ಣು ಎಂದು ತಿಳ್ಕೊಳ್ಬಹುದು. ಬೆಳೆಗಳಿಗೆ ಬೇಕಾಗಿರುವಂತಹ ಪ್ರಧಾನ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಕೊರತೆಯನ್ನು ತಿಳ್ಕೊಂಡು ವೈಜ್ಞಾನಿಕವಾಗಿ ರಸಗೊಬ್ಬರಗಳ ಮುಖಾಂತರ ಅವುಗಳನ್ನು ನೀಡಬಹುದು. ಮಣ್ಣಿನ ಭೌತಿಕ ಗುಣಗಳಿಂದ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣು ಪರೀಕ್ಷೆ ಕ್ರಮಗಳನ್ನು ಸಾಮಾನ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡುವಂತಹದ್ದು, ಮಣ್ಣಿನ ಮಾದರಿಯ ವಿಶ್ಲೇಷಣೆ ಮಾಡುವಂತಹದ್ದು 2ನೇ ಹಂತ, ಗೊಬ್ಬರಗಳ ಶಿಫಾರಸು ಮಾಡುವಂತಹದ್ದು ಹಾಗೂ ಸಲಹೆಯನ್ನು ನೀಡುವಂತಹದ್ದು, ಹಾಗೆ ಹುಳಿ, ಸವಳು ಮತ್ತು ಕ್ಷಾರೀಯ ಮಣ್ಣುಗಳಾದರೆ ಅವುಗಳ ಸುಧಾರಣೆ ಮಾಡುವಂತಹದ್ದು 4ನೇ ಕ್ರಮ. ಮಣ್ಣಿನ ಮಾದರಿಗಳನ್ನು ತೆಗೆಯುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಜಮೀನಿನ ನಕ್ಷೆ ತೆಗೆಯುವುದಕ್ಕೆ ಕಾಗದ, ಸಲಿಕೆ ಅಥವಾ ಹಾರೆ, ಮಾದರಿ ಚೀಲಗಳು, ಕೈಬುಟ್ಟಿ, ಮಣ್ಣು ಹರಡುವುದಕ್ಕೆ ಪೇಪರ್, ಪೆನ್ಸಿಲ್, ಮಾಹಿತಿ ಪತ್ರ ಇವೆಲ್ಲವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಮಣ್ಣು ಪರೀಕ್ಷೆಗೆ ಸುಮಾರು 1/2 ಕಿಲೋದಷ್ಟು ಮಣ್ಣು ಮಾತ್ರ ಬೇಕಾಗುವುದರಿಂದ ಕ್ಷೇತ್ರದ ಎಲ್ಲಾ ಭಾಗವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹದ್ದು ಅತಿ ಅವಶ್ಯಕ. ಸಾಮಾನ್ಯವಾಗಿ ಸಣ್ಣ ಜಮೀನಿನಲ್ಲಿ 5-10 ಎಕರೆ ಇರುವಂತಹ ಪ್ರದೇಶವಾಗಿದ್ರೆ ಒಂದೊಂದು ಕಡೆ ಸಾಗುವಳಿ ಮಾಡ್ತಾ ಇದ್ರೆ ಬೇರೆ ಬೇರೆ ಮಾದರಿಯನ್ನು ತೆಗೆಯಬೇಕಾಗ್ತದೆ. ದೊಡ್ಡ ಜಮೀನಿನಲ್ಲಿ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲದೇ ಇದ್ದಲ್ಲಿ ಒಂದು ಮಾದರಿಯನ್ನು ತೆಗೆದು ಪರೀಕ್ಷೆಗೆ ಕಳುಹಿಸಬಹುದು. ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಏನಾದರೂ ಇದ್ರೆ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಸಂಗ್ರಹಿಸುವಂತಹ ವಿಧಾನ ಈ ರೀತಿಯಾಗಿದೆ. ಮಣ್ಣು ಮಾದರಿ ತೆಗೆಯುವುದಕ್ಕಿಂತ ಮುಂಚೆ ಒಂದು ಸಾರಿ ಜಮೀನಿನಲ್ಲಿ ಸುತ್ತಾಡಿ ಅದರ ನಕ್ಷೆಯನ್ನು ತೆಗೆಯಬೇಕು. ನಂತರ ಜಮೀನಿನ ಅಳತೆಯ ಮೇರೆಗೆ ಅಲ್ಲಲ್ಲಿ ಅಂಕುಡೊಂಕಾದ ರೀತಿಯಲ್ಲಿ ಗುರುತನ್ನು ಮಾಡಿಕೊಂಡು ಸುಮಾರು 15-20 ಮಾದರಿಗಳನ್ನು ತೆಗೆಯಬೇಕಾಗ್ತದೆ. ಅದರಿಂದ ವಿ ಆಕಾರದ 1 ಅಂಗುಲ ಇಂಚಿನ ಮಣ್ಣನ್ನು ವಾರ್ಷಿಕ ಬೆಳೆಗಳಾದಲ್ಲಿ ಸುಮಾರು 25 ಸೆಂಟಿಮೀಟರ್ ಮತ್ತು ಬಹುವಾರ್ಷಿಕ ಬೆಳೆಗಳಾಗಿದ್ದಲ್ಲಿ 45 ಸೆಂಟಿಮೀಟರ್ ಆಳದವರೆಗೆ ಸಂಗ್ರಹಿಸಬೇಕಾಗ್ತದೆ.

0: ಈ ರೀತಿ ಸಂಗ್ರಹಿಸಿದ 15-20 ಮಾದರಿಗಳನ್ನು ಒಂದು ಕಡೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಸ, ಕಡ್ಡಿ, ಹುಲ್ಲು ಮತ್ತು ಸಣ್ಣ ಕಲ್ಲುಗಳನ್ನು ಆರಿಸಿ ಬೇರ್ಪಡಿಸಬೇಕು. ಈ ಮಣ್ಣನ್ನು ತೆಳುವಾದಂತಹ ಒಂದು ಹಾಳೆಯ ಮೇಲೆ ಹರಡಿ ಬೆರಳಿನಿಂದ ಸಮನಾಗಿ 4 ಭಾಗಗಳನ್ನಾಗಿ ಮಾಡಿಕೊಳ್ಬೇಕು. ವಿರುದ್ಧ ದಿಕ್ಕಿನ 2 ಭಾಗದ ಮಣ್ಣನ್ನು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಮೊದಲಿನ ಹಾಗೆ ಅವುಗಳನ್ನು ಮಿಶ್ರಣ ಮಾಡಬೇಕು. ಸುಮಾರು 1/4 ಕಿಲೋದಷ್ಟು ಮಣ್ಣು ಉಳಿಯುವವರೆಗೆ ಈ ಹಂತವನ್ನು ಮುಂದುವರಿಸಬೇಕಾಗ್ತದೆ. ಈ ಮಣ್ಣಿನ ಮಾದರಿಯಲ್ಲಿ ತೇವಾಂಶ ಇದ್ದಲ್ಲಿ ನೆರಳಿನಲ್ಲಿ ಅವುಗಳನ್ನು ಒಣಗಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:10.
1: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧು
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ.
2: ಆಕಾಶವಾಣಿ ಕಾರವಾರ. ಸಮಯ 7:02 ವಾಣಿಜ್ಯ ಪ್ರಕಟಣೆಗಳ ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರೆ ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿ ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದಾಗಿದೆ.
2: ಏನಾಯ್ತ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನನ್ನ ಯಜಮಾನ್ರಿಗೆ, ನನ್ಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು, ಹಾಸ್ಪಿಟಲ್ ಅಲ್ಲಿ ಇದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ಲಿ ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾಡ್ದೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾಡ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಯಾರು ಈ ಮಾತನ್ನು ಕೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲ.
7: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶಿ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್

0: ಸಾಂಪ್ಕೊ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ. ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ವಿಶೇಷವಾಗಿ ಟೋಗೋ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ ಭಾರತದಲ್ಲಿ ವಿಶೇಷವಾಗಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇರ್ತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ ಇದು. ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಆಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ ಇದು. ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ವುಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೊ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೋ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನಡರ್ಮ ಸಿಟೇನಿಯಂ ಮತ್ತು ಫಲ್ಗಿಫೋಮ್ ಫಿಸಿಕೋಲ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತೀತಿಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
0: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೋರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ

0: ಇಂದು ಬೆಳಿಗ್ಗೆ 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994ರಿಂದ ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳು. ಮೂಡುತ್ತ ರವಿ ರಂಗು ತುಂದೈತೆ, ದೊಡ್ಡರ ಮೇಘಮಡರವರ ರಚನೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಕೆಲವರೇ ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಮುಟ್ಟಿ ಆಕಾಶವಾಣಿಗೆ 90ರ ವರ್ಷಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್.

12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಭಾಗವಹಿಸುತ್ತಾರೆ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್, ಸಂದರ್ಶಕರು ದೇವಿಯಾಂಬಿಕಾ ಎಂಎಸ್. ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ರಾತ್ರಿ 8 ಗಂಟೆಗೆ ನಾಟಕ ಮನೆ ಅಳಿಯ, ಮನೆ ಹಿಂದಿ ಪ್ರೇಮಚಂದ. ಬಾನುಲಿಗೆ ಅಳವಡಿಸಿದವರು ಶಾಂತಾ ಗೋಳಕಿಂಡಿ, ನಿರ್ದೇಶನ ಅನಿಲ್ ದೇಸಾಯಿ.

ಆಕಾಶವಾಣಿ ಕಾರವಾರ ಸಮಯ 7:34 ವಾಣಿಜ್ಯ ಪ್ರಕಟಣೆಗಳ ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಸಮಯ 7:34 ಈಗ ಒಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆಯೇ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು.

0: ಇದರಿಂದ ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10ನೇ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸನ್ಮಾನ್ ನಂತಹ ಉಪಕ್ರಮಗಳ ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ದತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ದತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ದ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ದ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ

0: ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕನಾ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಚಿತ್ರಗೀತೆಗಳು. ನವತಾರ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆಯನ್ನು ಹಾಡಿದ್ದು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ರಜಕರ್ಣ ಸೈಬಾನ್ ಕೆಸರು ಹುಣ್ಣ
1: ಸೈಬಾನ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾನ್.
2: ಕರ್ಪೂರದ ಒಂದು ಚಿತ್ರಕ್ಕಾಗಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಗೀತೆ, ಹಾಡಿದ್ದಾರೆ ಕೆ ಎಸ್ ಚೈತ್ರಾ.

0: ಪ್ರಿಯ ಕೇಳುಗರೇ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ.
1: ಸಾಂಪ್ರದಾಯಿಕ ಅಡುಗೆಗಳು ರಚಿಸುತ್ತಿರುವ ತಿನಿಸುಗಳು
0: ತಪ್ಪದೇ ಕೇಳಿ. ಪಾಕ ವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30
2: ಶಾಂತಿ ಮನಸ್ಸು ಚಿತ್ರದ ಗೀತೆಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಕೆ ಕಲ್ಯಾಣ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಭಾರದ್ವಾಜ್.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ವಾರ್ತೆ, 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ ವಾರ್ತಾ ಸಂಚಿಕೆ.

0: ಎಂಟು ಸೆಕೆಂಡ್ಗಳು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿಗೆ 90ರ ಸಂಭ್ರಮದ ಕಾರ್ಯಕ್ರಮಗಳು. ಮೊದಲಿಗೆ ಒಂದು ಪ್ರಕಟಣೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಬೀಳ್ಕೊಡುಗೆ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಉದ್ದೇಶಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಜನಜಾಗೃತಿ ಆಕಾಶವಾಣಿಯ ಒಂದು ಬಹುದೊಡ್ಡ ಧ್ಯೇಯ. ಭಾರತ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಜೊತೆಗೆ ಅನಕ್ಷರತೆ, ಬಡತನ ಹಾಗೂ ಅವಿದ್ಯಾವಂತರು ಹೆಚ್ಚು ಇರುವ ದೇಶ ಕೂಡ. ಈ ವೈರುಧ್ಯಗಳಿಗೆ ಮುಖಾಮುಖಿಯಾಗಿ ನಿಂತು ಜನತೆಗೆ ರಾಜಕೀಯ ಶಿಕ್ಷಣ ನೀಡುವುದು ಅತಿ ಕಠಿಣವಾದ ಆದರೆ ಅತಿ ಅಗತ್ಯವಾದ ಕೆಲಸ. ಇದರಲ್ಲಿ ರೇಡಿಯೋದ ಪಾತ್ರ ಬಹಳ ಮುಖ್ಯವಾದದ್ದು. ಏಕೆಂದರೆ ಇದು ಕೇಳುವ ಮಾಧ್ಯಮವಾದ ಕಾರಣ ಭಾರತದಂತಹ ದೇಶದಲ್ಲಿ ಇದರ ಸೇವೆ ಬಹಳ ಮಹತ್ವವುಳ್ಳದ್ದು. ಉದಾಹರಣೆಗೆ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿರುವ ಪಕ್ಷಗಳ ಹೆಸರು, ಪಕ್ಷದ ಚಿಹ್ನೆಗಳು, ಅಭ್ಯರ್ಥಿಗಳ ಪರಿಚಯ ನಿಖರವಾಗಿದ್ದರೆ ಮಾತ್ರ ಉತ್ತಮ ಅಭ್ಯರ್ಥಿಗಳನ್ನು ಮತದಾರರು ಆರಿಸಲು ಸಾಧ್ಯ. ಆದ್ದರಿಂದ ಆಕಾಶವಾಣಿ ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ಮತದಾರರಿಗೆ ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಪಕ್ಷಗಳ ಚುನಾವಣಾ ಪ್ರಸಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ. ಇದರಲ್ಲಿ ನಿಗದಿತ ಪಕ್ಷದ ನಾಯಕರು ಆಕಾಶವಾಣಿ ಕೇಂದ್ರಗಳಿಗೆ ಬಂದು ತಮ್ಮ ಪಕ್ಷಗಳು ಆರಿಸಿ ಬಂದಲ್ಲಿ ಮತದಾರರಿಗೆ ಒದಗಿಸಿಕೊಡುವ ಸೌಕರ್ಯಗಳ ಬಗ್ಗೆ ಹಾಗೂ ಅಭ್ಯರ್ಥಿಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ. ಮುಖ್ಯ ಚುನಾವಣೆಗಳಲ್ಲಿ ತಿಂಗಳುಗಟ್ಟಲೆ ನಡೆಯುವ ಈ ಕಾರ್ಯಕ್ರಮ ಆಯಾ ರಾಜ್ಯಗಳ ಎಲ್ಲ ಕೇಂದ್ರಗಳಿಂದ ಪ್ರಸಾರವಾಗುತ್ತದೆ. ಅದರಂತೆ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಮಾರಕ ರೋಗಗಳು, ಅಗತ್ಯ ಚಿಕಿತ್ಸೆಗಳು, ಮಕ್ಕಳಿಗೆ ಲಸಿಕೆ ಮೊದಲಾದ ವಿಷಯಗಳ ಕುರಿತು ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟುಮಾಡುತ್ತಿದೆ. ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರೀಯ ಮನೋಭಾವನೆಯ ಬೆಳವಣಿಗೆಯೂ ಕೂಡ ಆಗುತ್ತದೆ. ದೇಶದ ಸಮಗ್ರತೆಯನ್ನು ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿ ಎತ್ತಿಹಿಡಿಯುತ್ತದೆ. ರಾಷ್ಟ್ರೀಯ ಏಕತೆ, ಭ್ರಾತೃತ್ವ, ಅಸ್ಪೃಶ್ಯತೆಯ ನಿವಾರಣೆ ಮುಂತಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ಜನರಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಆಕಾಶವಾಣಿ ಉತ್ತಮ ಮಾರುಕಟ್ಟೆ ಕೂಡ. ರೇಡಿಯೋದ ಪ್ರಸಾರ ವ್ಯಾಪ್ತಿ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಅಧಿಕವಾಗಿರುವುದರಿಂದ ಇದು ಮಾರಾಟಗಾರರಿಗೆ ಉತ್ತಮ ವೇದಿಕೆಯಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು, ಖಾಸಗಿ ಸಂಸ್ಥೆಗಳು, ಸಾರ್ವಜನಿಕರು, ಸಣ್ಣ ಹಾಗೂ ದೊಡ್ಡ ಮಾರಾಟಗಾರರು, ಇತರ ಮಾಧ್ಯಮಗಳು, ಜಾಹೀರಾತುದಾರರು, ಚಲನಚಿತ್ರ ಕ್ಷೇತ್ರದವರು, ಸಾರ್ವಜನಿಕ ಉದ್ದಿಮೆಗಳು, ಬ್ಯಾಂಕ್ಗಳು ಮುಂತಾದವರೆಲ್ಲ ಆಕಾಶವಾಣಿಯ ಜಾಹೀರಾತುದಾರರಾಗಿದ್ದಾರೆ. ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದು. ಇತ್ತೀಚೆಗೆ ಬಹು ಚರ್ಚಿತವಾಗುತ್ತಿರುವ ವಿಷಯ ಮಾನಸಿಕ ನೆಮ್ಮದಿ, ಮಾನಸಿಕ ಒತ್ತಡ. ಆಧುನಿಕ ಯುಗದಲ್ಲಿಯ ಜೀವನ ಶೈಲಿ ಅನೇಕ ಮಾನಸಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಮಾನಸಿಕ ಒತ್ತಡದಿಂದ ಹೊರಬರಲು ಸಂಗೀತ ಬಹಳ ಸಹಾಯಕಾರಿ ಎಂಬುದು ಸಂಶೋಧನೆಗಳಿಂದ ಖಚಿತವಾಗಿದೆ. ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಉತ್ತಮ ಗುಣಮಟ್ಟದ

0: ಸಂಗೀತ ಈ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎನ್ನಬಹುದು. ಸಂಗೀತವನ್ನು ಆಲಿಸುತ್ತಾ ಮಾನಸಿಕ ಸಮಾಧಾನವನ್ನು ಕಂಡುಕೊಳ್ಳುವವರು, ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಹಗುರಾಗುವವರು, ಪರಿಹಾರವನ್ನು ಕಂಡುಕೊಳ್ಳುವವರು ಅನೇಕ ಮಂದಿ. ಮಾತ್ರವಲ್ಲದೆ ಆಕಾಶವಾಣಿ ಆರೋಗ್ಯ ಸಂಬಂಧಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಾರ್ಯಕ್ರಮಗಳನ್ನು ಈಗ ಮಾಡುತ್ತಿದೆ. ನಾಳೆ ಇದರ ಕುರಿತು ಮತ್ತಷ್ಟು ಮಾಹಿತಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
0: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
3: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಉದ್ಘೋಷಕರಾಗಿದ್ದಂತಹ ಕೆವಿ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ ಜಂಪಣ್ಣ.
3: ಈಗ ನೋಡಿ, ನಿಮ್ಮ ಧ್ವನಿಯನ್ನ ಸತತವಾಗಿ ನಮ್ಮೆಲ್ಲಾ ಕೇಳುಗರು ಕೇಳ್ತಾನೆ ಇದ್ರು. ಅವಾಗ ವಾರ್ತೆಯನ್ನು ಕೂಡ ಓದ್ತಿದ್ರಿ, ಈ ನಂತರದ ದಿನಗಳಲ್ಲಿ ಈ ಅನೌನ್ಸರ್ ಕೆಲಸನ ಕೂಡ ಮಾಡ್ತಿದ್ರಿ. ಆಕಾಶವಾಣಿ ಕೇಳುಗರಿಗೂ ಮತ್ತು ಉದ್ಘೋಷಕರ ನಡುವೆ ಎಂಥ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಇರುತ್ತೆ ಅಂತಂದ್ರೆ ಅವರಷ್ಟೇ ಬಹಳ ಮುಖ್ಯ, ನಮ್ಮ ಉಳಿದವರು ಯಾರು ನಮ್ಮ ಸಂಬಂಧ ಇಲ್ಲ ಅನ್ನೋ ರೀತಿ ಇರುತ್ತೆ. ಇಂಥ ಒಂದು ರೂಪದ ಕಾಯಕದಲ್ಲಿ ತೊಡಗಿ ಸಂಪೂರ್ಣವಾದಂತಹ ಒಂದು ಸೇವೆಯನ್ನ ಸಲ್ಲಿಸಿ ಸ್ವಲ್ಪ ಮುಂಚೆನೆ ಹೋದ್ರು ಕೂಡ ಆಲ್ಮೋಸ್ಟ್ ಈಗಲೂ ಕೂಡ ನಮಗೆ ಮಾತಾಡ್ಲಿಕ್ಕೆ ದೊರಕ್ತಾ ಇರೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇರೋ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಸರ್, ಬಹಳ ಖುಷಿ ಆಗುತ್ತೆ. ನಮಗಂತೂ ಖುಷಿ ಆಗುತ್ತೆ ನೀವು ಬಂದಿರ ಅಂತ ಹೇಳಿ. ನಿಮಗೇನ್ ಅನ್ಸುತ್ತೆ?
4: ಖಂಡಿತ ಅದು ತುಂಬಾ ಖುಷಿಯ ಸಂದರ್ಭ. ಇಷ್ಟು ದೊಡ್ಡ ಮಹತ್ವದ ಸಂಸ್ಥೆ ಭಾರತದ ಪ್ರಸಾರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನ ಮುಟ್ತಾ ಇದೆ ಅಂತ ಅನ್ನೋದು. ನನಗೂ ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗೋ ಈ ಅವಕಾಶ ಮತ್ತೆ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಇದೆ.
3: ಈಗ ಆಕಾಶವಾಣಿ ಅಂತ ಅನ್ನೋದು ಬಹಳ ಒಂಥರ ವಿಶೇಷವಾದ ಮಾಧ್ಯಮ. ಈ ಬಗ್ಗೆ ತುಂಬಾನೇ ಗೌರವ ಹೊರಗಡೆ ಜನರಿಗೆ. ಈಗಲೂ ಕೂಡ ಮಾಧ್ಯಮದ ರೀತಿ ರಿವಾಜುಗಳು ಎಷ್ಟು ಸಾಕಷ್ಟು ಬದಲಾವಣೆ ಆದ್ರೂ ಕೂಡ ಆಧುನಿಕ ಈ ಯುಗದಲ್ಲೂ ಕೂಡ ಆಕಾಶವಾಣಿ ಸಂಪ್ರದಾಯಬದ್ಧವಾಗಿ ಮತ್ತು ಎಲ್ಲೂ ತಪ್ಪಿಲ್ಲದೆ ಶಿಷ್ಟಾಚಾರದಿಂದ ಒಂದು ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ತನ್ನ ಒಂದು ಗೌರವವನ್ನ ಕಾಪಾಡಿಕೊಂಡಿದೆ. ಇಂತಹ ಒಂದು ಸಂಸ್ಥೆ ಅದು ಆರಂಭದಲ್ಲಿ ನಮಗೆಲ್ಲೂ ಒಂದ್ ಕಡೆ ಇಂಪ್ರೆಷನ್ ಆಗಿರ್ತದೆ. ಈಗ ಸೇರೋಕ್ಕಿಂತ ಮುಂಚೆ ನೀನು ಹೇಗೆ ನೋಡ್ತಿದ್ರಿ ಆಕಾಶವಾಣಿ ಅಂತ ಹೇಗೆ, ರೇಡಿಯೋ ಅಂದ್ರೆ ಹೇಗೆ, ಎಲ್ಲೆಲ್ಲಿ ನಿಮ್ಗೆ ಇದರ ಒಂದು ಸ್ಪರ್ಶ ಆಯ್ತು?
4: ಆಕಾಶವಾಣಿ ಅಥವಾ ನಾವು ಅವಾಗ ರೇಡಿಯೋ ಅಂತ ಅನ್ನೋದಾದ್ರೆ ನಮ್ಗೆ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಮ್ಮ ಪಕ್ಕದ ಮನೆಗೆ ಹೋಗಿ ಚಲನಚಿತ್ರ ಧ್ವನಿವಾಹಿನಿಗಳನ್ನ ಕೇಳ್ತಾ ಇದ್ದೆ. ಅದು ನನಗೆ ಮೊದಲನೇ ಇದೇನೋ
3: ಅನುಭವ.
4: ಅದಾದ್ಮೇಲೆ ಸ್ವಲ್ಪ ಒಂದು 5-6ನೇ ಕ್ಲಾಸ್ ಹೊತ್ತಿಗೆ ಬರೋ ಹೊತ್ತಿಗೆ ನನಗೆ ಕ್ರಿಕೆಟ್ ಆಟದ ಬಗ್ಗೆ ಒಂದು ಪ್ರವೇಶ ಸಿಕ್ಕಿತ್ತು. ಕ್ರಿಕೆಟ್ ಕಾಮೆಂಟ್ರಿಗಳನ್ನ ಕೇಳೋ ಒಂಥರ ಒಂದು ನಿಧಾನಕ್ಕೆ ಆ ಹುಚ್ಚು ಬೆಳೆದಿತ್ತು. ಕ್ರಿಕೆಟ್ ಒಂಥರ ಆಲ್ಮೋಸ್ಟ್ ನನಗೆ ವೈಯಕ್ತಿಕವಾಗಿ ನನ್ನ ಜೀವಮಾನದ ಸುಮಾರು ಇಲ್ಲಿವರೆಗೂ ಕೂಡ ನನ್ನನ್ನು ಆಕರ್ಷಿಸಿಕೊಂಡಿದೆ ಕ್ರಿಕೆಟ್ ಆಸಕ್ತಿ. ಹಾಗಾಗಿ ಆಮೇಲೆ ಅದೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಂತಹ ಒಂದು ರೋಮಾಂಚಕ ಅನುಭವ ಈಗ ಟಿವಿಯನ್ನು ನೋಡೋದ್ರಲ್ಲಿ ಇಲ್ಲ, ಅದು ಬೇರೆ ಇದೆ. ಯಾಕೆಂದ್ರೆ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನು ನಾವು ಟಿವಿಯಲ್ಲಿ ನೋಡುವಾಗ ನಮ್ಮ ಕಣ್ಣೆದುರುಗಡೆ ನಡೀತಿದೆ. ಆ ಅನುಭವ ನಮ್ಗೆ ಸಿಕ್ಕತ್ತೆ, ವಾಸ್ತವದ ಅನುಭವ. ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಪ್ರತಿಯೊಬ್ಬ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದನಿಗೂ ಅವನು ಮನೋರಂಜನದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಎಕ್ಸೈಟ್ಮೆಂಟ್ ಇರೋದು ಮತ್ತೆ ಅವತ್ತಿನ ಕಾಮೆಂಟೇಟರ್ ಅದನ್ನ ವಿವರಿಸ್ತಾ ಇದ್ದಿದ್ದ ರೀತಿ. ಸೊ ಹಾಗೆ ಅದು ಕ್ರಿಕೆಟ್ ಕಾಮೆಂಟ್ರಿ ಎರಡನೇ ನಂಟು.
3: ಅವಿನಾಭಾವ ಸಂಬಂಧ ಹೆಂಗಂದ್ರೆ ಒಂದು ಆಟ ಮತ್ತು ಒಂದು ರೇಡಿಯೋ ಸೆಟ್
4: ಹಾಗೆ. ಆಮೇಲೆ ಬಹುಶಃ ನನ್ನ ಕಾಲೇಜ್ಗೆ ಇದಕ್ಕೆಲ್ಲ ಬರೋ ಹೊತ್ತಿಗೆ ನನ್ಗೆ ಚಿತ್ರಗೀತೆಗಳು ಎಲ್ಲರಿಗೂ ಆಗೋ ಹಾಗೆ ಚಿತ್ರಗೀತೆಗಳ ಮುಖಾಂತರ ಒಂದು ಪರಸ್ಪರ ನಂಟಿತ್ತು. ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜ್

0: ರಾಜಸ್ ಕಾಲೇಜಿಂದ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಮೈಸೂರು ಆಕಾಶವಾಣಿ. ಆಗ ನಾನೊಂದು ಸಣ್ಣ ಕಥೆ ಬರೆದಿದ್ದೆ ಕಾಲೇಜ್ ಪ್ರೋಗ್ರಾಮ್ ಅಂತ. ನಾನೊಂದು ಸಣ್ಣ ಕೆಂಚ ಮತ್ತೆ ಬಂದ ಒಂದು
1: ಕೆಂಚ ಮತ್ತೆ
0: ಬಂದ ಒಂದು ನಗೆ ಕತೆ ಬರೆದಿದ್ದೆ. ಸೊ ಆವಾಗ ಆಕಾಶವಾಣಿಗೆ ರೆಕಾರ್ಡಿಂಗ್ಗೆ ಮೈಸೂರು ಆಕಾಶವಾಣಿಗೆ ಹೋಗಿದ್ದೆ. ನೆನಪು ಒಂದು ಅದ್ಭುತವಾದ ಅನುಭವ ಅದು.
1: ಹಾಗೆ ಶುರು ಆಯ್ತು ಅಲ್ವಾ? ಅಂದ್ರೆ ಇದು ಮೊದಲನೇ ದಿನಗಳು. ಈಗ ನೋಡಿ, ಯಾಕಂದ್ರೆ ಸಂಸ್ಥೆಯಲ್ಲಿ ತಾವು ಸಲ್ಲಿಸಿದಂತಹ ಸೇವೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೀರಿ. ಅನೇಕ ಕಾರ್ಯಕ್ರಮಗಳು, ರೂಪಕಗಳು, ಸರಣಿಗಳು, ನಾಟಕಗಳು, ಎಲ್ಲಾ ಕಡೆನೂ ಕೂಡ ನಿಮ್ಮ ಭಾಗವಹಿಸುವಿಕೆ ಬಹಳ ಉತ್ತಮ ಮಟ್ಟದಲ್ಲೇ ಇತ್ತು. ಈಗ ಉದ್ಘೋಷಕರಾಗಿ ನೀವು ಕೆಲಸಕ್ಕೆ ಸೇರಿದಿರಿ ಅಂತ ಅನ್ನೋಕ್ಕಿಂತ ಏನೇನಾಯ್ತು ಅಂತ, ಈಗ ಆಕಾಶವಾಣಿ ಸಂಸ್ಥೆಗೆ ಸೇರ್ಕೊಂಡ್ರಿ ಮತ್ತೆ ಏನೇನಾಯ್ತು, ಅದ್ರ ಮುಂಚೆ ಎಲ್ಲಿದ್ರಿ ಅದ್ರ ಬಗ್ಗೆ ಹೇಳಿ.
0: ನಾನು ಆಕಾಶವಾಣಿಗೆ ಸೇರೋದಕ್ಕಿಂತ ಮುಂಚೆ ರೈಲ್ವೇಸ್ ನಲ್ಲಿ ಕೆಲಸ ಮಾಡ್ತಿದ್ದೆ. ರೈಲ್ವೇಸ್ ಅಲ್ಲಿ ನಾನು ಟಿಕೆಟ್ ಕಲೆಕ್ಟರ್ ಆಗಿ ರಿಸರ್ವೇಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ಮೈಸೂರು ನಿಲ್ದಾಣ ಒಂದು ಮಾದರಿ ನಿಲ್ದಾಣ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ಮಾಡಿದ್ರು. ಅವಾಗ ಮೊದಲನೇ ಸಾರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ಗಳು ಶುರು ಮಾಡಿದ್ರು. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಮಾಡಿದ್ರು. ಅಷ್ಟೊತ್ತಿಗಾಗಲೇ ನಾನು ಇದು ಕ್ಯಾಶುವಲ್ ಅನೌನ್ಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಬರ್ತಾ ಇದ್ದೆ ಬೇಗ ಬೇಗ. ಸೊ ಅದರಿಂದಾಗಿ ನಾನು ಪ್ಲಾಟ್ಫಾರ್ಮ್ ಅನೌನ್ಸರ್ಸ್ ಇದೆ ಪೋಸ್ಟ್ ಇತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿ ಸೊ ಅದು ನನಗೆ ಸಿಕ್ತು. ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಶ್ರೀರಾಮ್ ಭಾರತಿ ಅಂತ. ಅವರು ದಿನ ಮೇಲ್ಕೋಟೆಗೆ ಹೋಗಿ ಬಂದು ಮಾಡ್ತಿದ್ರು. ಮೈಸೂರು ಆಕಾಶವಾಣಿ ಮೇಲ್ಕೋಟೆ ಅಲ್ಲಿದ್ರು ಅವರು. ಸೊ ಪಾಂಡವಪುರ ತನಕ ಅವರು ರೈಲಲ್ಲಿ ಹೋಗೋರು. ಸೊ ಅವರು ಯಾವಾಗ್ಲೂ ಸಂಜೆ ಎಲ್ಲ ನಾನು ಡ್ಯೂಟಿಲಿ ಇದ್ದಾಗ ಕೇಳ್ತಾ ಇದ್ರು. ಒಂದು ದಿನ ಅವರು ಹುಡುಕೊಂಡು ಬಂದಿದ್ರು ನಮ್ಮ ಅನೌನ್ಸರ್ಸ್ ಕ್ಯಾಬಿನ್ಗೆ. ಆಮೇಲೆ ಏನ್ ಮಾಡ್ತೀರಾ ನೀವೆಲ್ಲ ವಿಚಾರಿಸಿ, ಆಮೇಲೆ ನಿಮ್ಗೆ ಆಕಾಶವಾಣಿಲಿ ಏನಾದ್ರೂ ಕೆಲಸ ಮಾಡಕ್ ಆಸಕ್ತಿ ಇದೆಯಾ ಅಂತ ವಿಚಾರಿಸಿದ್ರು. ಜೊತೆಗೆ ನನ್ನ ಇನ್ನೊಬ್ರು ಹಿರಿಯ ಮಿತ್ರ ಆಮೇಲೆ ಆಕಾಶವಾಣಿ ಎಂ ಆರ್ ಸತ್ಯನಾರಾಯಣ ಅಂತ, ನಾನು ಕ್ಯಾಶುವಲ್ ಆಗಿ ಹೋಗ್ತಾ ಇದ್ದಾಗ ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಅಂತ ಅಂದ್ರು. ಸೊ ಹಂಗಾಗಿ ನಾನು ರೈಲ್ವೇಸ್ ಅಲ್ಲಿ ಅನೌನ್ಸರ್ ಆಗಿದ್ದವನು, ಆಮೇಲೆ ಆಕಾಶವಾಣಿಗೆ.
1: ನಿಜವಾಗ್ಲೂ ಇದು ಎಷ್ಟು ಅಪರೂಪದ ಸಂದರ್ಭ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಅನೌನ್ಸರ್ ಆಗಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸಲ ಏನಂತ, ನಮ್ಮ ಸಂಸ್ಥೆ ಏನಾದ್ರೂ ಹೆಚ್ಚು ಕಡಿಮೆ ಮುಚ್ಚಿದ್ರೆ ಅಂತ ಆಗ್ಲಿ, ಅಥವಾ ನಾನೇನಾದ್ರೂ ಆ ಕೆಲಸದಿಂದ ಹೊರಗಡೆ ಬಂದ್ರೆ ಏನೋ ಆದ್ರೆ ನಾವು ರೈಲ್ವೆನಲ್ಲಿ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡಬಹುದು ಅಂತ ನಾವು ನಕ್ಕು ನಕ್ಕು ಮಾತಾಡ್ತಿದ್ವಿ. ಆದ್ರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರಿಂದ ಬಹುಶಃ ನಮ್ಮ ಉದ್ಘೋಷಕರ ವಲಯದಲ್ಲಿ ನೀವೊಬ್ರೇ ಕಾಣಿಸುತ್ತೆ. ನಿಜವಾಗ್ಲೂ ನಾವೇನು ಅಂದು ನಗುತ್ತಿದ್ವಿ, ಈ ಕೆಲಸನೂ ಕೂಡ ಮಾಡಬಹುದು, ನಮ್ಮ ಕೆಲಸನೇ ಇದು ಹೌದು ಅಂತ ಹೇಳಿ ನಾವು ಅಂತಿದ್ವಿ. ಅದನ್ನ ನೀವು ಮಾಡೇ ಬಂದಿದ್ದೀರಿ, ಅಲ್ಲಿಂದ ನೀವು ಆಕಾಶವಾಣಿಗೆ ಬಂದಿದ್ದೀರಿ ನೋಡಿ, ಬಹಳ ವಿಶೇಷ. ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಕೊಡೋ ರೀತಿ ಎಷ್ಟು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಅದನ್ನ ಇವಾಗ ಯೂಟ್ಯೂಬ್ ಅಲ್ಲಿ ಇಲ್ಲಿ ಕೆಲವೊಬ್ಬರೆಲ್ಲ ಅಲ್ಲಿ ಆ ಕೆಲಸ ಮಾಡ್ತಿದ್ದವರು ಬಂದು ಅದನ್ನ ಮಾಡಿರ್ತಾರೆ, ಅಷ್ಟು ವಿಶೇಷ ಅಂತ. ಅದೊಂದು ಸ್ಟೈಲೇ ಬೇರೆ. ಅಂದ್ರೆ ಆಕಾಶವಾಣಿ ಯಾವುದೇ ಒಂದು ಶೈಲಿಯನ್ನ ಅಳವಡಿಸಿಕೊಳ್ಳಿಲ್ಲ. ಅಂದ್ರೆ ಒಂದು ಸಾಂಪ್ರದಾಯಿಕವಾಗಿ ಈಗ ಮಂಗಳೂರು ಭಾಗದ ಪ್ರಾದೇಶಿಕ ನೆಲೆಯಲ್ಲಿ ಇದ್ದವರು ಇಲ್ಲಿ ಬಂದಾಗ ಅದೇ ರೀತಿಯಾದಂತಹ ಉದ್ಘೋಷಣೆ ಇರುತ್ತೆ. ಮಂಗಳೂರಿಗೆ ಹೋದ್ರು ಕೂಡ ಅದೇ ರೀತಿ ಇರ್ತದೆ. ಅಲ್ಲಿ ಆ ಭಾಗದ ಪ್ರಾದೇಶಿಕತೆಯನ್ನು ಇಟ್ಕೊಂಡಿರಲ್ಲ ಉದ್ಘೋಷಕರು, ಒಂದು ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನೌನ್ಸ್ಮೆಂಟ್. ಈ ಕೆಲಸ ಹಿಂಗ್ ಮಾಡ್ತಾ ಮಾಡ್ತಾ ಬಂದಾಗ ಆಕಾಶವಾಣಿ ಸೇರ್ಕೊಂಡ್ರಿ ನೀವು ಉದ್ಘೋಷಕರಾಗಿ ಕೆಲಸ ಮಾಡೋಕ್ಕಿಂತ ಜೊತೆ ಜೊತೆಗೆ ಅದ್ರ ಮುಂಚೆ ನೀವು ಕ್ಯಾಶುವಲ್ ಆಗಿ ಕೂಡ ಕೆಲಸ ಮಾಡ್ತಿದ್ರು. ಈ ಸಂಸ್ಥೆ ಪರಿಚಯ ನಿಮ್ಗೆ ಇತ್ತು. ಅದ್ರ ಮಧ್ಯೆ ನೀವು ದಿಲ್ಲಿ ಹೋದ್ರಿ ಅಂತ ಗೊತ್ತಾಯ್ತಲ್ಲ.
0: ನಾನು ದೆಹಲಿಗೆ ನ್ಯೂಸ್ ರೀಡರ್ ಆಗಿ ಹೋಗಿದ್ದು, ಅದು ಸುಮಾರು ನಾನು ಆಕಾಶವಾಣಿಗೆ ಸೇರಿದ್ದು ರೆಗ್ಯುಲರ್ ಇದರಲ್ಲಿ ಐ ತಿಂಕ್ 84 ಅಲ್ಲಿ ಸೇರಿದ್ದೆ, 84ನೇ ಇಸ್ವಿನಲ್ಲಿ. ಹಾಗಾಗಿ ನಾನು 14 ವರ್ಷ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಕೆಲಸ ಮಾಡುವಾಗ ಬಿಕಾಸ್ ಅಲ್ಲಿ ತುಂಬಾ ಕಾರ್ಯಕ್ರಮಗಳ ಅವಕಾಶ ಎಲ್ಲರಿಗೂ ಸಿಗ್ತಾ ಇತ್ತು. ಅದರಲ್ಲೂ ಉದ್ಘೋಷಕರಿಗೂ ತುಂಬಾ ಅವಕಾಶಗಳು ಇರ್ತಾ ಇತ್ತು. ಸಣ್ಣ ಸ್ಟೇಷನ್ ಮಾಡ್ತಾ ಇದ್ವಿ ನಾವು, ಹಾಗಾಗಿ ಬೇರೆ ಬೇರೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಆಕ್ಚುಲಿ ಸ್ನೇಹಿತರ ಜೊತೆ ಆಗಾಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ನಾವು ಇದ್ದ ನನ್ನ ಜೊತೆ ಮಿಕ್ಕವ್ರು ಕೆಲಸ ಮಾಡ್ತಿರೋ ಅವ್ರ ಆಸಕ್ತಿಗಳು ಮತ್ತೆ ಅವರ ಪರಿಣತಿ ಅವುಗಳ ಮಧ್ಯೆ ಎಲ್ಲ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದರು. ಆ ಅನುಭವ ಹೇಳ್ಬೇಕಾದ್ರೆ ಮತ್ತೆ ತುಂಬಾ ಎನ್ಕರೇಜ್ಮೆಂಟ್ ಕೂಡ ಇರ್ತಿತ್ತು, ಪ್ರೋತ್ಸಾಹಕ್ಕೆ ಬಹಳ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಸೊ ಕಾರ್ಯಕ್ರಮಗಳ ದೃಷ್ಟಿಯಿಂದ ತುಂಬಾ ಅಫ್ಕೋರ್ಸ್ ಹೊರಗಡೆ ಕೂಡ ಜನ ಅದನ್ನ ಅವಾಗ ಇನ್ನು ದೂರದರ್ಶನ ಇನ್ನೊಬ್ಬ ಅದರಿಂದಾಗಿ ಆಮೇಲೆ

0: ಒಂದು ಸಾಂಸ್ಕೃತಿಕವಾದ ಒಂದು ಐಡೆಂಟಿಟಿ ಇತ್ತು ನೋಡಿ, ಇದಕ್ಕೆ ಅಸ್ತಿತ್ವ ಇದೆ. ಅದರಿಂದಾಗಿ ತುಂಬಾ ಜನ ಇನ್ನೂ ಅವಾಗೆಲ್ಲ ಬಹಳ ಕೇಳ್ತಾ ಇರ್ತಿದ್ರು. ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಎಲ್ಲದಕ್ಕೂ, ಆಮೇಲೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ರು ಮೈಸೂರು ಸ್ಟೇಷನ್ಗೆ. ತುಂಬಾ ಸಂತೋಷವಾಗಿ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಅವಕಾಶ ಸಿಕ್ತು ನನಗೆ, ದೆಹಲಿಯಲ್ಲಿ ವಾರ್ತೆಗಳನ್ನ ಓದೋ ಇದಿತ್ತು ಅವಕಾಶ, ಏನೋ ಅಡ್ವರ್ಟೈಸ್ ಮಾಡಿ. ಸೊ ನಾನು ಅಪ್ಲೈ ಮಾಡಿದೆ, ಮತ್ತೆ ನಮ್ಮ ನನ್ನ ಹೆಂಡತಿ ಅನುರಾಧ ಕೂಡ ಅಲ್ಲೇ ಅನೌನ್ಸರ್ ಕೆಲಸ ಮಾಡ್ತಾ ಇದ್ದೆ, ನಾವಿಬ್ರು ಅಪ್ಲೈ ಮಾಡಿದ್ವಿ. ಆವಾಗ ಅದ್ರಲ್ಲಿ ಒಂದು ಪೋಸ್ಟ್ ಮಾತ್ರ ಕನ್ನಡ ಇತ್ತು, ಒಂದು ಇಂಗ್ಲಿಷ್ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೆ. ಅಂಡ್ ಅದೃಷ್ಟ ಅಥವಾ ಇದು ಏನಾದ್ರು ಹೇಳಿ, ಅದು ಒಟ್ಟಿನಲ್ಲಿ ನನಗೆ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸ ಸಿಕ್ತು.
1: ಬಹಳ ರೋಚಕವಾದ ಅನುಭವ. ಮತ್ತೆ ಜೊತೆ ಜೊತೆಯಾಗಿ ಇಲ್ಲಿದ್ದವರು ನೀವು ಅಲ್ಲಿ ಹೋಗಿ ವಾರ್ತೆ ವಾಚಕರಾಗಿದ್ರಿ, ಆಮೇಲೆ ಇಂಗ್ಲಿಷ್ ಹೋದ್ರಿ ನೋಡಿ ನೀವು, ನಿಮ್ದು ಎಷ್ಟು ಒಳ್ಳೆಯ ಕನ್ನಡ ಅಂದ್ರೆ ಅದು ನಮ್ಮ ಕಲಿಕೆ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಬಹಳ ನಮ್ಗೆ ಹೆಮ್ಮೆ ವಿಷಯ ಕೂಡ ಇಂಗ್ಲಿಷ್ ವಾರ್ತೆಯನ್ನು ಓದ್ತಿದ್ರು ನೀವು ಅಂತ. ಆದ್ರೆ ಇಂಗ್ಲಿಷ್ ವಾರ್ತಾ ಸೆಕ್ಷನ್ ನಲ್ಲಿ ಕೂಡ ಕೆಲಸ ಮಾಡೋದಂದ್ರೆ ಬಹಳ ವಿಶೇಷ ಅನ್ಬೇಕು. ಎಷ್ಟು ವರ್ಷ ಇದ್ರಿ ಅಲ್ಲಿ?
0: ಹತ್ರ 3 ವರ್ಷ ಇದ್ದೆ ನಾನು. ಆಮೇಲೆ ನನಗೆ ಅಫ್ಕೋರ್ಸ್ ಕಾರಣಾಂತರಗಳಿಂದ ನಾವು ವಾಪಸ್ ಬರ್ಬೇಕಾದ ಒತ್ತಡ ಇತ್ತು ಮನೆ ಕಡೆಯಿಂದ. ಇದರಿಂದ ಹಾಗಾಗಿ ನಾನು ವಾಪಸ್ ಅನೌನ್ಸರ್ಸ್ ಕ್ಯಾಡರ್ಗೆ ಬರ್ತೀನಿ ಅಂತ ನಾನು ವಾಲಂಟಿಯರ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅನುರಾಧ ಅವ್ರಿಗೆ ನ್ಯೂಸ್ ಸ್ಟೇಷನ್ ಇಲ್ಲಿ ನ್ಯೂಸ್ ಕನ್ನಡ ನ್ಯೂಸ್ ನ ಇದ್ದಿದ್ರಿಂದ ಕಂಟಿನ್ಯೂ ಮಾಡಿ.
1: ಹಾಗೆ ಅಂದ್ರೆ ಅವರು ವಾರ್ತಾ ವಾಚಕರಾಗಿ ಹಾಗೆ ಈ ಕಡೆ ಬಂದ್ಬಿಟ್ರು ನೀವು. ಈಗ ಈ ಮತ್ತೆ ವಾಪಸ್ ಆ ಒಂದು ವೈಭವ ಮತ್ತು ಒಂದಿಷ್ಟು ಕೆಲಸ ಉತ್ಸಾಹ ಇತ್ಯಾದಿ ಎಲ್ಲವನ್ನು ನಾವು ನಮ್ಮ ಅನುಭವವನ್ನು ಇಲ್ಲಿ ಹರಿಹರಿಬಹುದಂತ ಹೇಳಿ ಬಂದ್ರಿ ನೀವು. ಎಲ್ಲಿ ಬಂದ್ರಿ, ಮೈಸೂರಿಗೆ ಬಂದ್ರು ಅಥವಾ ಬೆಂಗಳೂರಿಗೆ ಬಂದ್ರು?
0: ನಾನು ಸ್ವಲ್ಪ ಕಾಲ ಮೈಸೂರಲ್ಲಿ ಇದ್ದೆ, ಆಮೇಲೆ ಆಮೇಲೆ ಬೆಂಗಳೂರಲ್ಲಿ ವಿವಿಧ ಭಾರತಿಗೆ
1: ಬಂದ್ರ. ಈಗ ನೋಡಿ, ವಿವಿಧ ಭಾರತಿನಲ್ಲಿ ಕೆಲಸ ಅಂದ್ರೆ ಸ್ವಲ್ಪ ವಿಭಿನ್ನವಾಗೇ ಇದೆ. ಪ್ರೈಮರಿ ಚಾನೆಲ್ ಮುಖ್ಯವಾಹಿನಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಸ್ವಲ್ಪ ಬೇರೆನೆ. ಸಾಕಷ್ಟು ಜನರ ಸಂಪರ್ಕ ಬರುತ್ತೆ, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮತ್ತೆ ಸರಣಿಗಳನ್ನೆಲ್ಲ ಮಾಡ್ಬೇಕಾಯ್ತೇನೋ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಆವಾಗ ಆ ಟೈಮ್ನಲ್ಲಿ ಏನೇನಿತ್ತು ಅಂತೇಳಿ, ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡ್ರಿ, ಉದ್ಘೋಷಣೆ ಬಹಳ ಪ್ರಮುಖವಾಗಿ ಅದೇ ಒಂದು ಇಷ್ಟದ ಕೆಲಸವಾಗಿತ್ತ ಅಥವಾ ಬೇರೆ ಬೇರೆ ಏನೇನು ಮಾಡ್ತಿದ್ರಿ?
0: ಇಲ್ಲ, ಆಕ್ಚುಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದ್ವಿ. ಈವನ್ ನಾನು ಪ್ರೈಮರಿ ಚಾನೆಲ್ ಅಲ್ಲಿ ಅನೌನ್ಸರ್ ಆಗಿದ್ದಾಗ್ಲೂ ಕೂಡ ನನಗೆ ಇದು ರೂಪಕಗಳು ಮತ್ತೆ ನಾಟಕಗಳನ್ನ ಮಾಡಿಸೋ ಅವಕಾಶಗಳು ಸಾಕಷ್ಟು ಇತ್ತು ಮೈಸೂರಲ್ಲಿ. ಹಾಗೆ ಇಲ್ಲಿ ಬಂದ್ಮೇಲೆ ಕೂಡ ರೂಪಕಗಳು ಮತ್ತೆ ಅವಾಗೆಲ್ಲ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಇದು ಧ್ವನಿಗಳು ಮರೆಯಲಾರದ ಇವರು ಮಹನೀಯರು ಈ ತರ ಮಾಲಿಕೆಗಳು ಅವುಗಳೆಲ್ಲ ತುಂಬಾ ಇತ್ತು. ವಿವಿಧ ಭಾರತಿಗೆ ಬಂದಾಗ ಅವುಗಳನ್ನೆಲ್ಲ ಸಾಕಷ್ಟು ಒಂದು ಸೀರೀಸ್ ಮಾಡಿದ್ವಿ. ತುಂಬಾ ದೊಡ್ಡ ದೊಡ್ಡ ರೈಟರ್ಸ್ ಪರಿಣಿತರು ಅವುಗಳನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ರು. ವಿಷಯದ ದೃಷ್ಟಿಯಿಂದ ಬಹಳ ಗಾಢವಾಗಿ ಬಹಳ ಆಳವಾದ ವಿಷಯ ಸಾಮಗ್ರಿಗಳು ಇರ್ತಿದ್ವಿ. ಒಂದ್ ರೀತಿಯಲ್ಲಿ ಅದು ಕನ್ನಡ ಸಾಹಿತ್ಯ ಓದದೇ ಇದ್ದವ್ರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂಥರ ತಿಳುವಳಿಕೆ ಬೇಕು ಅಂತನ್ನೋದಾದ್ರೆ ಅವೆಲ್ಲ ನಿಜವಾಗ್ಲೂ ಒಂದಕ್ಕಿಂತ ಒಂದು ಶೈಕ್ಷಣಿಕ ಸಾಮಗ್ರಿ ಇದ್ದ ಹಾಗೆ ಇರ್ತಿದ್ವು. ಮಹಾನ್ ವ್ಯಕ್ತಿಗಳು, ಕನ್ನಡದ ಬರಹಗಾರರು, ಸಂಸ್ಕೃತಿಯಲ್ಲಿ ಉನ್ನತ ಸಾಧನೆಯನ್ನ ಮಾಡಿದವರು, ಅವರುಗಳ ಜೀವನ ಪರಿಚಯ ಮಾತ್ರ ಅಲ್ಲ, ಅವರ ಕೃತಿಗಳು ಏನು ಹೇಗೆ ಅದು ಕನ್ನಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು ಅಂತ ಎಲ್ಲ ಇದರ ಸಮಗ್ರ ಚಿತ್ರಣ ಅದರಲ್ಲಿ ಸಿಗ್ತಾ ಇತ್ತು. ಅವುಗಳನ್ನ ಮಾಡೋ ಅವಕಾಶಗಳು ಇತ್ತು. ಮಾಲತಿ, ನಾನು ಮತ್ತೆ ಲಲಿತಾ ಅವರು ಇರ್ತಿದ್ರು,
1: ಲಲಿತಾ ಸತ್ಯಮೂರ್ತಿ
0: ಮಂಜುಳ ಅದರ ಸುಮಾರು ವರ್ಷ ಅದರ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಅಂತರ ಅದು ತುಂಬಾ ಕಲಿಕೆ ಮತ್ತು ಸಂತೋಷ ಎರಡೂ ಬಹಳ.
1: ಆ ಜ್ಞಾನ ಸಂಪಾದನೆಯನ್ನು ಕೂಡ ಅಂದ್ರೆ ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ದಾಹ ಇತ್ತು, ಎಷ್ಟು ಬೇಕು ಅಂತ ಅನ್ನೋದನ್ನ ಆ ಸ್ವೀಕಾರ ಮಾಡೋ ಮನೋಭಾವ ಬೇಕು, ಮತ್ತೆ ಒಂಚೂರು ಉತ್ಸಾಹ ಕೂಡ ಇರ್ಬೇಕಾಗತ್ತೆ. ಜ್ಞಾನ ಅಂತ ನಿರಂತರವಾಗಿ ಇರುತ್ತೆ, ಕೊನೆ ಉಸಿರಿನ ತನಕನು ಇರುತ್ತೆ ಅಂತೇಳಿ. ಸಾಕಪ್ಪ ಅಂತ ಯಾರಾದ್ರೂ ಹೇಳೋರು ಸಿಕ್ಕರೆ ಈಗ ಸಿಗ್ತಾರೆ ಅನ್ನೋ ಅನ್ಸುತ್ತೆ. ಏನ್ ಓದೋದು ಯಾರಿಗೆ ಬೇಕು ಅಂತೇಳಿ.
2: ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ.

0: ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಟದಿ ಮನ ತಲ್ಲಣಿಸು ತಿರುವಂದು ನಿರ್ಮಥಿಸು ನಿನ್ನಾತ್ಮ ಮನೆ ಮಮತೆ ಬಿಟ್ಟು. ಧರ್ಮ ಸಂಕಟದಿ ಮನ ತಲ್ಲಣಿಸು ತಿರುವಂದು ನಿರ್ಮಥಿಸು ನಿನ್ನಾತ್ಮ ಮನೆ ಮಮತೆ ಬಿಟ್ಟು. ನಿರ್ಮಮದ ಸದ್ವಿವೇಕದ ದೀಪ ಕಿಂತನಿ ನಮ್ಮಲ್ಲಿ ನೇನಿಹುದೋ ಮಂಕುತಿಮ್ಮ. ನಿರ್ಮಮದ ಸದ್ವಿವೇಕದ ದೀಪ ಕಿಂತನಿ ನಮ್ಮಲ್ಲಿ ನೇನಿಹುದೋ ಮಂಕುತಿಮ್ಮ.
1: ಧರ್ಮ ಸಂಕಟ

ಧರ್ಮ ಸಂಕಟಗಳು ಅರ್ಜುನನಿಗೂ ಬಂದಿತ್ತು, ಧರ್ಮರಾಜನಿಗೂ ಬಂದಿತ್ತು. ಅವರಿಗೆ ಪಾರಾಗಲು ಜ್ಞಾನಬೋಧೆಯನ್ನು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಉಪದೇಶಿಸಿ ಅವರನ್ನು ಸರಿದಾರಿಗೆ ತಂದನು. ನಮಗೂ ದೊರುತ್ತವೆ. ನಾವು ಹೃದಯ ನಿವಾಸಿಯಾದ ಆತ್ಮಾರಾಮನನ್ನು ನಿರ್ಮಮತೆಯಿಂದ ಶರಣು ಹೋದರೆ ನಮಗೂ ಉತ್ತರ ಸಿಗುತ್ತದೆ. ಹೀಗೆ ದಾರಿ ಸುಗಮವಾಗುತ್ತದೆ. ಮೇಕೆಯ ತರ ಮೇ ಮೇ ಅನ್ನದೇ ನಾನು ನನ್ನದು ಬಿಡು. ಡಿವಿಜಿಯವರು ಇನ್ನೊಂದು ಪದ್ಯದಲ್ಲಿ ಹೇಳುತ್ತಾರೆ, ಮೊದಲು ನಾ ನನಗೆ, ಮೊದಲ ಊಟ ಮೊದಲಿನ ಪೀಠ, ಮೊದಲು ನಾನೆನ್ನುವರು ಬಳಿಕ ಉಳಿದವರು. ಇದು ಲೋಕದೆಲ್ಲ ಕಲಹಗಳ ದುಃಖದ ಮೂಲ. ಅದುಮಿಕೋ ಅಹಂತೆಯನು, ಈ ಅಹಮ್ಮಿಕೆಯನ್ನು ಬಿಟ್ಟು ನಿರ್ಮಮತೆಯ ಜಪವನ್ನು ಹಿಡಿ. ಧರ್ಮ ನಿರ್ಣಯ ಪ್ರಸಂಗದಲ್ಲಿ ಕಲುಷಿತವಾದ ಸ್ವಾರ್ಥದಿಂದ ಧೃತರಾಷ್ಟ್ರನು ಹಳ್ಳಕ್ಕೆ ಬಿದ್ದನು. ಸದ್ವಿವೇಕವೆಂಬ ದೀಪಕ್ಕಿಂತ ಇನ್ನು ಏನನ್ನು ತಾನೇ ನೆಚ್ಚಬಹುದು ಅನ್ನುತ್ತಾರೆ ಡಿವಿಜಿ ಅವರು.

ಮೀರಿದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರಿದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಶಕ್ತಿ ಮೀರಿದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರಿದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ.

0: ಒಬ್ಬ ಪತಿರಾಯನು ತಂದೊಡ್ಡುವ ಸಮಸ್ಯೆಗಳನ್ನು, ಸಂಸಾರದ ತಾಪತ್ರಯಗಳನ್ನು ಆ ಗೃಹಿಣಿ ಎಷ್ಟು ಚಾಕಚಕ್ಯತೆಯಿಂದ ನಿಭಾಯಿಸುತ್ತಾಳೆ ಅದು ಅವಳಿಗೆ ಅಂತಃಸತ್ವದಿಂದ ಬರುತ್ತದೆ. ಇನ್ನು ಆ ವಿಧಿರಾಯ ತಂದೊಡ್ಡುವ ಸಮಸ್ಯೆಗಳು ನಮ್ಮ ಕಲ್ಪನೆಗಳಿಗೆ ಮೀರಿದಂಥವುಗಳು, ನಮ್ಮ ಬುದ್ಧಿ ಸಾಮರ್ಥ್ಯಗಳಿಗೆ ಶಕ್ತಿಗೆ ತಡೆದುಕೊಳ್ಳಲಾರದು ಅನ್ನಿಸುತ್ತದೆ. ತಿಮ್ಮಗುರು ಹೇಳುತ್ತಾರೆ, ನಿನ್ನ ಚಿತ್ತವನ್ನು ಒಳಗಡೆ ತಿರುಗಿಸು, ಅಲ್ಲಿ ಅವಿಚ್ಛಿನ್ನವಾದ ಆತ್ಮಶಕ್ತಿಯ ಊಟ ಚಿಮ್ಮುತ್ತಿದೆ. ಚಿಲುಮೆ, ಆ ಚಿಲುಮೆಯಿಂದ ನೀನು ಶಕ್ತಿಯನ್ನು ಸಂಪಾದಿಸಿಕೊ. ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಿಂದ ಈ ಲೋಕದ ವ್ಯವಹಾರ ನಡೆಯುತ್ತದೆ. ಶುದ್ಧಾಂತಃಕರಣವುಳ್ಳ ಆತ್ಮಕ್ಕೆ ತಟ್ಟತಕ್ಕದ್ದಲ್ಲ. ನೋಡು ನೋಡಲ್ಲಿ ಅಂತ ಎರಡು ಸಲ ಒತ್ತಿ ಹೇಳಿದ್ದಾರೆ ದೇವಿಜಿಯವರು. ಹೀಗೆ ಲುಕಿಂಗ್ ಇಸ್ ಎ ಡಿಫರೆಂಟ್, ಸೀಯಿಂಗ್ ಇಸ್ ಎ ಡಿಫರೆಂಟ್. ಆಳದಲ್ಲಿ ಗಮನವಿಟ್ಟು ನೋಡು, ಎವೆ ಇಡದೆ ನೋಡು, ಮರಮರವು ಕರೆವುದು ನಿನ್ನ ಕಿವಿ ನಾನಿಸು, ಕಲ್ಲು ಕಲ್ಲಳಂ ಸೊಲ್ಲು ಅವಧರಿಸು, ಜೀವ ಜೀವವು ಮುಲಿಯುವುದೊಂದುಲಿಯ, ಭುವನವೇ ಶಿವವಾರ್ತೆ. ಕಣ್ಣುಗಳ ರೆಪ್ಪೆಗಳನ್ನು ಮಿಟುಕಿಸದೇ ನೋಡು, ಪ್ರಪಂಚದಲ್ಲಿರುವ ಮರಮರಗಳು ನಿನ್ನನ್ನು ಕರೆಯುತ್ತಿವೆ. ಕಿವಿಗೊಟ್ಟು ಕೇಳು, ಧ್ವನಿಗಳನ್ನು ಕೇಳುತ್ತೀಯಾ? ಮನಸ್ಸಿಟ್ಟು ಕೇಳು, ಪ್ರತಿಯೊಂದು ಜೀವಿಯು ಒಂದೊಂದು ಮಾತುಗಳನ್ನು ಹೇಳುತ್ತಿದೆ. ಈ ಪ್ರಪಂಚವೆಲ್ಲವೂ ಪರಮಾತ್ಮನ ಸಮಾಚಾರವೇ ಹೌದು. ಸಮುದ್ರದಡೆಯಲ್ಲಿ ಕಪ್ಪೆ ಚಿಪ್ಪು ಸಿಗುತ್ತದೆ, ಡೀಪ್ ಡೌನ್ ಆಫ್ ದ ಸೀ ಹೋದರೆ ಮುತ್ತು ರತ್ನ ಸಿಗುತ್ತದೆ. ಅದೇ ರೀತಿ ಕರ್ಮಯೋಗಿಯು ದೈಹಿಕವಾಗಿ ಭೌತಿಕ ಜಗತ್ತಿನಲ್ಲಿದ್ದರೂ ಸಮಕಾಲದಲ್ಲಿ ತನ್ನ ಮನಸ್ಸನ್ನು ದೇವನತ್ತ ಹರಿಸುತ್ತಾನೆ. ಅವನ ದಿವ್ಯ ಚಿಂತನಾ ಶ್ರುತಿಗೆ ಭಂಗ ಬರದು. ಸಮಸ್ಯೆಗಳು ನನ್ನವು ನಾನೇ ಎಂದು ತಿಳಿದಾಗ ದುಃಖ, ನಾನು ನನ್ನದು ಬಿಟ್ಟು ಯೋಚಿಸಿದಾಗ ದುಃಖ ನಿವಾರಣೆಯಾಗುತ್ತದೆ. ಹೂ ಎತ್ತಿದ ಹಾಗೆ ಅಷ್ಟೇ ಸಲೀಸಾಗಿ ಸಮಸ್ಯೆ ಕರಗಿ ಹೋಗುತ್ತದೆ. ಈ ತತ್ವವನ್ನೇ ಇಲ್ಲಿ ಡಿವಿಜಿಯವರು ಪ್ರತಿಪಾದಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗೆ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 107.3 ಮೆಗಾಹರ್ಟ್ಸ್.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5 ರಿಂದ

ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ.

0: Saibon.
1: Wih, gajah ternak Saibon. Keseru punna
0: Saibon.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.

0: ಕೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
2: ಸಿಗ್ಲಿ ತಡಿ, ನನ್ನ ಮಗ ಆಮೇಲೆ ಹೊಕ್ಕಾನ್, ದಿನ ಪೇಟೆಗಿರ್ತಾನ.
3: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
2: ಏನ್ ಹಂಗಂದ್ರೆ ಸುಮ್ಮನಿರಿ, ಸಾಕಿನ.
3: ಅಲ್ಲ, ನೀ ಕಿಡಕಿ ಹಾಸಿ ಎಲ್ಲಿ ಐತಿ ಉಗುಳಿದಳ ಪಾಪ ಬಿಡಿ ಅಲ್ಲ ಹಾಳಾಗುತ್ತೆ.
2: ಸಿಟ್ಟು ಬರಾಕಿಲ್ಲ
3: ಮತ್ತವ್ರಿಗೆ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
2: ಅಂತಂದದಕ್ಕ ಸುಮ್ಮನದವ. ಪಾಪ ಲಗ್ನಕ್ಕೆ ಹೊಂಟಿದ್ರಂತ.
4: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ಕೆ ಬಂದಾನ ಇವ ಮುದಕ. ತಲೆಯಾಗ ಒಂದು ಬಿಳಿ ಕೂರ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೋ ಇಲ್ಲ
2: ಅಂತ ನಮಗ.
3: ಅಪ್ಪ ತಪ್ಪು ನಿಂದ, ಹೌದಿಲ್ಲ ಒಪ್ಕೋ.
1: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
1: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
4: ರೈಟ್ ರೈಟ್.

ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಮನಮೋಹನ ಸ್ವರರೂಪಿನ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದಾರೆ.

ಮೆಲ್ಲಿಗೆ ಬೆಳ್ಳ ಮೆಲ್ಲಿಗೆ ರಚನೆ ಚಿನ್ನವೀರ ಕಣವಿ, ಹಾಡಿದ್ದಾರೆ ಶ್ರೀನಿವಾಸ್ ಉಡುಪ ಮತ್ತು ಇಂದು ವಿಶ್ವನಾಥ್.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಇನ್ನೀಗ ಹಿಂದಿ ಚಿತ್ರಗೀತೆಗಳು. ಗೀತಗಾತ ಚಲ್ ಚಿತ್ರದ ಗೀತೆ, ಸಂಗೀತ ಮತ್ತು ಸಾಹಿತ್ಯ ರವೀಂದ್ರ ಜೈನ್, ಹಾಡಿದ್ದಾರೆ ಜಸ್ಪಾಲ್ ಸಿಂಗ್.

ರವೀಂದ್ರ ಜೈನವರ ಸಾಹಿತ್ಯ ಮತ್ತು ಸಂಗೀತವಿರುವ ಕೆಜೆ ಯೇಸುದಾಸ್ ಅವರು ಹಾಡಿರುವ ಚಿತ್ತಚೌರ್ ಚಿತ್ರದ ಗೀತೆ.

ಲತಾ ಮಂಗೇಶ್ಕರ್ ಅವರು ಹಾಡಿರುವ ಸೌದಾಗರ್ ಚಿತ್ರದ ಗೀತೆ

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 107.3 ಮೆಗಾಹರ್ಟ್ಸ್. ಮಂಜುಳ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತಿ ಚೋದಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ
1: ಬಾನಲಿ ಬರುತ್ತಿದೆ ಶುಚಿ ರುಚಿ.
0: ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ.
1: ಸಾಂಪ್ರದಾಯಿಕ ಅಡುಗೆಗಳು ರಚಿಸುತ್ತಿರುವ ತಿನಿಸುಗಳು
0: ತಪ್ಪದೇ ಕೇಳಿ. ಪಾಕ ವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30

ರಾಮ ಲಕ್ಷ್ಮಣ ಚಿತ್ರದ ಗೀತೆಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಸಾಹಿತಿ ಚಿ ರವಿಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಸುಪ್ರಭಾತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಸಾಹಿತಿ ಚೌದಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಜನರು ಬಂದರು ಜನರು ಹೋದರು

ಶಿವದಿಶಂಕರ್ ಅವರು ಬರೆದಿರುವ ನಿನ್ನ ದೇವರು ಚಿತ್ರದ ಗೀತೆಯನ್ನ ಕೇಳಿದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿತ್ತು. ಈಗ ಕೇಳಿ ಗಾಳಿ ಮಾತು ಚಿತ್ರದ ಗೀತೆ. ಶಿವಶಂಕರ್ ಅವರ ಗೀತೆಗೆ ಸ್ವರ ಸಂಯೋಜನೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ.
1: ಸಾಂಪ್ರದಾಯಿಕ ಅಡುಗೆಗಳು ರಚಿಸುತ್ತಿರುವ
0: ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 ಮೇ 2026 5 ಗಂಟೆಗೆ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
2: ಗುರು ಚಿತ್ರದ ಗೀತೆ ಶಿವಶಂಕರ್ ಅವರ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಹತ್ತು ಗಂಟೆ 4 ನಿಮಿಷಗಳ ಸಮಯ ಆಗಿದೆ. ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸಮುದ್ರ ಗೀತೆಗಳನ್ನು ಕೇಳುವ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ಶ್ರೀ ಉದಯಶಂಕರ್, ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಅಶ್ವಮೇಧ ಚಿತ್ರದ ಹಾಡನ್ನ ಮಂಜುಳಾ ಗುರುರಾಜರ ಧ್ವನಿಯಲ್ಲಿ ಕೇಳಿದ್ರಿ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಸಂಗೀತ ರಾಜ ಇವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯವಿದೆ 10:15. ಮುಂದಿನ ಹಾಡು ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ.

ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಹಾಡನ್ನ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇದ್ದಂತ ಹಾಡು ಇದಾಗಿತ್ತು.

0: ಪ್ರತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ರಕ್ತದಾನ ಬಹುದೊಡ್ಡ ಸೇವೆ. 18-60 ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
4: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 10:29 ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದೆ ಕೇಳೋಣ 90ರ ದಶಕದಲ್ಲಿ ಬಿಡುಗಡೆಯಾದಂತಹ ಶ್ರುತಿ ಚಿತ್ರದ ಹಾಡು. ಹಾಡಿಗೆ ಧ್ವನಿಯಾಗಿದ್ದಾರೆ ಕೆಜೆ ಜೇಸುದಾಸ್ ಹಾಗೂ ಮಂಜುಳಾ ಗುರುರಾಜ್. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಎಸ್ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು.

10:38 ಸಮಯ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಾ. ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಹಾಡನ್ನ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ.

ಕೆಂಪು ಗುಲಾಬಿ ಚಿತ್ರದ ಹಾಡನ್ನ ಕೆಜೆ ಎಸ್ ಜೇಸುದಾಸ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರೇ ರಚಿಸಿ ಸಂಗೀತ ಸಂಯೋಜನೆಯನ್ನ ಮಾಡಿದಂತಹ ಹಾಡು ಇದಾಗಿತ್ತು. ಇನ್ನು 1994 ಬಿಡುಗಡೆಯಾದಂತಹ ಸ್ವಾತಿ ಚಿತ್ರದ ಹಾಡನ್ನ ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿ ಹಾಡಿಗೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ಎಂ ಕೀರವಾಣಿ.

10:54 ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳುವ ಸಮಯ. ಮಹಾಕ್ಷತ್ರಿಯ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ ಅವರು.

ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಸಾಕಷ್ಟು ಸಂದೇಶಗಳು ನಮ್ಮ ಕೇಳುಗರು ಕಳಿಸಿದ್ದಾರೆ ಕಾರ್ಯಕ್ರಮವನ್ನು ಮೆಚ್ಚಿ. ನಿಮ್ಮೆಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಬೆಳಗಿನಿಂದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಅಂತಾರಾಷ್ಟ್ರೀಯ ಥಲಸ್ಸೆಮಿಯಾ ದಿನ. ಥಲಸ್ಸೆಮಿಯಾ ಅನುವಂಶಿಕ ರಕ್ತ ಕಾಯಿಲೆಯಾಗಿದ್ದು ಹಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ರಕ್ತಹೀನತೆ ಈ ರೋಗದ ಒಂದು ಲಕ್ಷಣವಾಗಿದೆ. ಥಲಸ್ಸೆಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಥಲಸ್ಸೆಮಿಯಾ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ಉಚಿತ ಸಹಾಯವಾಣಿ 1967 ದೂರು ನೀಡಬಹುದು. ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯೂನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅವರು ಭಾರತದ ಜಾಗತಿಕ ಪಾತ್ರವನ್ನು ಮಹತ್ವವನ್ನು ಸಾರುವುದರೊಂದಿಗೆ ಪ್ರಗತಿಗಾಗಿ ಪಾಲುದಾರಿಕೆ ಅಗತ್ಯವನ್ನು ಒತ್ತಿ ಹೇಳಿದರು. ಆಗಸ್ಟ್ನಲ್ಲಿ ರೈಲ್ವೆಯು ಮೇಲ್ದರ್ಜೆಗೇರಿಸಲಿರುವ ಪ್ರಯಾಣಿಕರ ಮೀಸಲಾತಿ ವ್ಯವಸ್ಥೆಗೆ ಸುಗಮ ಪರಿವರ್ತನೆ ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಸಚಿವ ಅಶ್ವಿನಿ ವೈಷ್ಣವ್ ನಿರ್ದೇಶನ ನೀಡಿದ್ದಾರೆ. 2015 ಹರಾಜು ಪದ್ಧತಿ ಜಾರಿಗೆ ಬಂದ ನಂತರ ಭಾರತದ ಖನಿಜ ವಲಯ 101 ಬ್ಲಾಕ್ಗಳನ್ನು ಹರಾಜಿನಲ್ಲಿ ಇರಿಸುವುದರೊಂದಿಗೆ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳಿದ್ರೆ ಸಮಯ 11:03. ಇನ್ನು ಮುಂದೆ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು ಪ್ರಸಾರ ಆಗತ್ತೆ. ಮೊದಲಿಗೆ ಕಲ್ಟ್ ಚಿತ್ರದ ಗೀತೆಯೊಂದು ಕೇಳಲಿದ್ದೀರಿ. ಧ್ವನಿ ಜಸ್ಕರಣ್ ಸಿಂಗ್ ಅವರದ್ದು. ಇನ್ನು ಪೃಥ್ವಿ ಭಟ್ ಅವರು ಸಹ ದನಿಗೂಡಿಸಿದ್ದಾರೆ. ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಆ ಪಾಡನ್ನ ನಿಜವಾಗ್ಲೂ ಅವರೇ ಹೇಳಬೇಕು. ಅಯ್ಯೋ ಶಿವನೇ ಅಂತ ಹಾಡು ಹೀಗೆ ಕೇಳಿ ಬಂದ್ರಿ. ಇನ್ನ ಹಯಗ್ರೀವ ಚಿತ್ರದ ಗೀತೆ ಸಂಜಿತ್ ಹೆಗಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ, ಜುದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

ಮತ್ತೊಂದು ಗೀತೆ ಯೋಗರಾಜ್ ಭಟ್ ಅವರ ರಚನೆಯಲ್ಲಿ ಮೂಡಿ ಬಂತು. ಇದುವರೆಗೆ ನೀವು ಕೇಳಿದ್ದು ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ. ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಗಳಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಐಶ್ವರ್ಯ ರಂಗರಾಜನ್ ಅವರು. ಲವ್ ಬರ್ಡ್ಸ್ ಚಿತ್ರದ ಗೀತೆ. ಕವಿರಾಜ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

11:24 ಈ ಸಮಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್ ಅವರು. ಚೇತನ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ ಇದೆ. ಚಿತ್ರ ಕಟ್ಲೆ.

0: ಕ್ಷೇತ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ ಪ್ರೇಮದ ಸಂಭವ.

ಹತ್ತನೇ ದಿಕ್ಕು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಹರ್ಷ ಉಪ್ಪಾರ್ ಅವರ ಧ್ವನಿಯಲ್ಲಿ. ಎಸ್ ಎನ್ ಅಭಿಷೇಕ್ ಅವರು ಬರೆದಂತಹ ಗೀತೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ನಿರ್ದೇಶನ ಇತ್ತು. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು 11:31 ಆಗಲಿದೆ ಈ ಸಮಯ ಕಲಾ ಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಒಬ್ರು ಸಿನಿ ತಾರೆಯ ಬಗ್ಗೆ ಮಾತನಾಡ್ತೀವಿ. ಈ ದಿನ ನಟಿ ಮೇಘನಾ ಗಾವ್ಕರ್ ಅವರ ಜನ್ಮದಿನ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಅವರ ಬಗ್ಗೆ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ ಮೇಘನಾ ಗಾವ್ಕರ್ ಅವರ ಜನ್ಮ ದಿನ ಅಂತ ಹೇಳಿದ್ದೆ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಅವರ ಮುಂದಿನ ಎಲ್ಲ ಆಸೆ ಕನಸು ಆಲೋಚನೆ ಇಷ್ಟಪಟ್ಟು ಮಾಡುವ ಕೆಲಸ, ಹಾಗೇನೆ ವೃತ್ತಿ ಬದುಕಲ್ಲಿ ತುಂಬಾ ಚೂಸಿ ಒಳ್ಳೆಯ ಪಾತ್ರ ಇರುವಂತಹ ಪಾತ್ರ ಪೋಷಣೆ ಇರುವಂತಹ ಪಾತ್ರಗಳಿಗೆ ಅವರು ಬಣ್ಣ ಹಚ್ತಾರೆ. ಹಾಗೇನೆ ನಿರ್ದೇಶಕರು ಏನ್ ಮಾಡ್ತಾರೆ, ಯಾವ ರೀತಿ ಚಿತ್ರಕಥೆ ಇರುತ್ತೆ, ಈ ಚಿತ್ರಕಥೆಯಲ್ಲಿ ಈ ಕಥೆಯಲ್ಲಿ ನನ್ನ ಅಭಿನಯಕ್ಕೆ ಎಷ್ಟು ಅವಕಾಶ ಇದೆ, ಎಲ್ಲವನ್ನ ತಿಳಿಗೊಡಿಸ್ಕೊಂಡು

ಅವರು ಚಿತ್ರದಲ್ಲಿ ಪಾತ್ರವಹಿಸಲು ಒಪ್ಕೋತಾರೆ. ಇನ್ನು ಮೂಲತಃ ಅವರ ಪ್ರಾರಂಭದ ದಿನಗಳಲ್ಲಿ ಅವರು ಶುರು ಮಾಡಿದ್ದು ನಮ್ಮ ಏರಿಯಾಲ್ ಒಂದಿನ ಚಿತ್ರದ ಜೊತೆಗೆ. ಈ ಚಿತ್ರದ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡ್ತಾರೆ. ಮೂಲತಃ ಕಲಬುರಗಿನವರವರು. ಅಲ್ಲಿಂದ ಅವರು ನಟಿ ಅಷ್ಟೇ ಅಲ್ಲ, ಡ್ಯಾನ್ಸರ್ ಸಹ, ಒಳ್ಳೆಯ ನೃತ್ಯಪಟು. ಇನ್ನು ಅಷ್ಟೇ ಅಲ್ಲದೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಅವರು ತಮ್ಮ ಕೈಯನ್ನು ಹಾಕಿದ್ದಾರೆ. ಇನ್ನು ಓದಿನಲ್ಲೂ ಅವರು ಹಿಂದೆ ಇಲ್ಲ, ಪಿ ಎಚ್ ಡಿ ಹೋಲ್ಡರ್, ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಂತ ಕಡೆಯ ಸಂದರ್ಶನದಲ್ಲಿ ಅವರು ತಿಳಿಸಿದ್ರು. ಇನ್ನು ಹಾಗೇನೆ ಅವರ ಪ್ರಾರಂಭದ ಬಗ್ಗೆ 2010 ಅವರ ಸಿನಿ ಪಯಣ ಶುರು ಆಗತ್ತೆ. ಇನ್ನು ಟಿ ವಿ ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೇ ಟಿ ವಿಗಳಲ್ಲಿ ತಮ್ಮ ಶೋನ ನಿರ್ವಾಹಕರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಶೋಗಳಿಗೆ. ಇವರ ಬಗ್ಗೆ ಇನ್ನಿಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಅಂತ ಹೇಳ್ತಾ ಅವರದೇ ಅಭಿನಯ ಇರುವಂತಹ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆ.

2010ರಲ್ಲಿ ಮೇಘನ್ ಅವರ ಪಯಣ ಶುರುವಾಗಿದ್ದು ನಮ್ಮ ರಿಯಲ್ ಒಂದಿನ ಚಿತ್ರದ ಮುಖಾಂತರ. ನಂತರ ವಿನಾಯಕ, ಗೆಳೆಯರ ಬಳಗ ಮತ್ತು ತುಗ್ಲಕ್ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ 2011ರಲ್ಲಿ. ಆನಂತರ ರಾಧೆ ಅನ್ನುವ ಪಾತ್ರ ಚಾರ್ಮಿನಾರ್ ಚಿತ್ರಕ್ಕೆ ಇವರು ಅಭಿನಯ ಮಾಡ್ತಾರೆ. ತುಂಬಾ ಒಳ್ಳೆಯ ಹೆಸರು ತಂದುಕೊಡುತ್ತೆ, ಹಾಗೇನೆ ಉತ್ತಮ ನಟಿ ಪ್ರಶಸ್ತಿಯನ್ನು ಸಹ ಇವರಿಗೆ ಲಭಿಸುತ್ತೆ ಖಾಸಗಿ ವಾಹಿನಿಯವರ ಕಡೆಯಿಂದ. ಹಾಗೇನೆ 2016ರಲ್ಲಿ ಸಿಂಪಲ್ ಆಗಿ ನನ್ನ ಲವ್ ಸ್ಟೋರಿ ಚಿತ್ರದಲ್ಲಿ ಖುಷಿ ಅನ್ನುವ ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ. ನಂತರ ಜಗ್ಗೇಶ್ ಅವರ ಜೊತೆಗೆ, ನವರಸ ನಾಯಕ ಜಗ್ಗೇಶ್ ಅವರ ಜೊತೆಗೆ ಕಾಳಿದಾಸ ಕನ್ನಡ ಮೇಷ್ಟ್ರು ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಈ ಚಿತ್ರಕ್ಕೆ ನಿರ್ದೇಶನ ಕವಿರಾಜ್ ಅವರದ್ದು ಆಗತ್ತೆ. ಒಳ್ಳೆಯ ಪಾತ್ರ, ಪಾತ್ರ ಪೋಷಣೆ, ಒಳ್ಳೆಯ ಹೆಸರು ಇವರಿಗೆ ತಂದುಕೊಡುತ್ತೆ. ಇನ್ನು ಇವರು ಅಭಿನಯ ಮಾಡಿರುವ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಅವರು ತಮ್ಮ ಪಾತ್ರ ಪೋಷಣೆಯಲ್ಲಿ ಏನು ವಿಶೇಷತೆ ಇದೆ ಅಂತ ಯಾವಾಗಲೂ ಹುಡುಕ್ತಾ ಇರ್ತಾರೆ. 2022ರಲ್ಲಿ ಶುಭಮಂಗಳ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಈ ಚಿತ್ರದ ಇವರ ಅಭಿನಯ ಸಹ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ನಂತರ ರಮೇಶ್ ಅರವಿಂದ್ ಅವರ ಜೊತೆಗೆ ಸೀಕ್ವೆಲ್ ಶಿವಾಜಿ ಸೂರತ್ಕಲ್ ಭಾಗ 2 ಇದರಲ್ಲಿ ಅಭಿನಯ ಮಾಡ್ತಾರೆ. ದ ಜಡ್ಜ್ಮೆಂಟ್ ಚಿತ್ರ ಇದರಲ್ಲೂ ಸಹ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನಂತರ ಇತ್ತೀಚೆಗೆ ಅಂದರೆ 2025ರಲ್ಲಿ ಇವರ ಚಿತ್ರ ಬಿಡುಗಡೆಯಾಗಿದ್ದು ಚೂಮ್ ಮಂತಾರ್.

ನಟಿ ಮೇಘನಾ ಗಾವ್ಕರ್ ಅವರು ಸಿನಿಮಾ ಮತ್ತು ಲಿಟ್ರೇಚರ್ ಈ ವಿಷಯದಲ್ಲಿ ಯೂನಿವರ್ಸಿಟಿ ಆಫ್ ಮುಂಬೈ ಇಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ನಂತರ ಇವರ ವಿದ್ಯಾಭ್ಯಾಸ, ಓದಿನ ಕಡೆ ಇರುವಂತಹ ಒಲವು ಬಹಳ ದೊಡ್ಡ ಮಟ್ಟಕ್ಕೆ ಅದನ್ನು ಬೆಳೆಸ್ತಾ ಹೋಗ್ತಾರೆ. ಅವರು ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಓದನ್ನು ಮುಂದುವರಿಸ್ತಾನೆ ಇರ್ತೇನೆ, ನನಗೆ ಒಳ್ಳೆಯ ಅಭ್ಯಾಸ, ಅದು ಅಭ್ಯಾಸ ಅಷ್ಟೇ ಅಲ್ಲ ನನಗೆ ತುಂಬ ಇಷ್ಟದ ವಿಷಯ ಸಹ ಅಂತ ಅವರು ಹೇಳ್ತಾರೆ ಒಂದು ಸಂದರ್ಶನದಲ್ಲಿ. ಹಾಗೇನೆ ನಮ್ಮ ಏರಿಯಲ್ ಒಂದಿನ ಚಿತ್ರದ ಅವರ ಅಭಿನಯಕ್ಕೆ, ಹಾಗೇನೆ ಚಾರ್ಮಿನಾರ್ ಚಿತ್ರದ ಅಭಿನಯಕ್ಕೆ ಒಳ್ಳೆಯ ಹೆಸರು ಅವರಿಗೆ ಬರುತ್ತೆ. ಅನೇಕ ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಲಭಿಸುತ್ತೆ. ಇನ್ನು ಹಲವಾರು ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಇವರ ಹೆಸರು ಕೇಳಿ ಬರುತ್ತೆ ಕೆಲವು ಚಿತ್ರಗಳ ಇವರ ಅಭಿನಯಕ್ಕೆ. ಸಿಂಪಲ್ ಆಗಿ ನಿಮ್ಮ ಲವ್ ಸ್ಟೋರಿ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಯಾಕೆಂದರೆ ಅದರ ಪಾರ್ಟ್ ಒನ್ ಈಗಾಗಲೇ ಬಿಡುಗಡೆಯಾಗಿತ್ತು. ರಕ್ಷಿತ್ ಶೆಟ್ಟಿ ಮತ್ತು ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಚಿತ್ರ ಒಳ್ಳೆಯ ಯಶಸ್ಸನ್ನು ಕಂಡಿತ್ತು. ಅಂತಹದ್ದೇ ಒಂದು ಹಿಟ್ ಪೇರ್ ಮತ್ತೊಂದು ಚಿತ್ರಕ್ಕೆ ನಾಯಕ ನಟಿಯನ್ನ ಹುಡುಕ್ತಾ ಇದ್ದಾಗ ಇವರ ಹೆಸರು ಕೇಳಿ ಬರುತ್ತೆ. ಇವರು ಪಾತ್ರ ಪೋಷಣೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ.

0: ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೊಡನಾಡಿನ ಜಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ.

ಕೇಳಿದ್ರೆ ಚಿತ್ರನಟಿ, ನಾಯಕ ನಟಿ, ಹಾಗೇನೆ ಮಾಡೆಲ್, ಜೊತೆಗೆ ಅನೇಕ ಟಿವಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿರುವಂತಹ ಹೋಸ್ಟ್ ಮೇಘನಾ ಗಾಂವ್ಕರ್ ಅವರ ಜನ್ಮದಿನ ಇಂದು. ಇನ್ನು ಹಲವಾರು ಚಿತ್ರಗಳು, ಅವರ ಪಾತ್ರ ಇರುವಂತಹ ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ. ಹಾಗೇನೆ ಅವರ ಮುಂಬರುವ ಎಲ್ಲ ಪ್ರಯತ್ನಕ್ಕೆ, ಜೊತೆಗೆ ಅವರ ವೈಯಕ್ತಿಕ ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಜನ್ಮದಿನದ ತುಂಬ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಮುದ್ದು ಮುಖದ ಚೆಲುವೆ ಇನ್ನಷ್ಟು ಮತ್ತಷ್ಟು ಪಾತ್ರಗಳೊಂದಿಗೆ ನಮ್ಮ ಮುಂದೆ ಬರುವಂತಾಗಲಿ, ಅವರ ಎಲ್ಲ ಕನಸುಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನಾನು ಚಿಕ್ಕವನಿಂದಲೂ ಕೂಡ ನನಗೆ ಅತ್ಯಂತ ಸೇರ್ಪಡಿಸಿದೆ. ಆಗಿಲಿಂದಲೂ ನಾನು ಆಕಾಶವಾಣಿ ಒಂದು ಕೇಳುವಷ್ಟು ಈಗ ಮನೆಯಲ್ಲಿ ಒಂದು ರೇಡಿಯೋ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಈ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾರೆ.

0: ಕೂಡ ಅತ್ಯಂತ ಅತ್ಯುತ್ತಮವಾದ ಕಾರ್ಯ.
1: ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕಥಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
2: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂನಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
3: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೆಳಗಡೆ 12:05:44 ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ್ದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಿಮ್ಮ ಕರೆ ನಿಮ್ಮದೇ ಮಾತು ಜೊತೆಗೆ ನಿಮ್ಮದೇ ಇಷ್ಟದ ಚಿತ್ರಗೀತೆಯನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0802-327-88 ಹಾಗೇನೆ ಮತ್ತೊಂದು ದೂರವಾಣಿ ಸಂಖ್ಯೆ 0802-327-799 ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ 0802-22-612-57 ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡಬಹುದು, ನಿಮ್ಮ ಇಷ್ಟದ ಗೀತೆಯನ್ನ ಈ ಸಮಯ ಕೇಳಬಹುದು ಅಂತ ಹೇಳ್ತಾ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವಂತಹ ಸ್ಥಳಕ್ಕೆ ಬಂದು ಕರೆಯನ್ನ ಮಾಡಿ. ಪದೇ ಪದೇ ಕರೆ ಮಾಡುವವರು ಅಥವಾ ಇತ್ತೀಚೆಗೆ ನಿನ್ನೆಯಷ್ಟೇ ಕಳೆದ 1 ವಾರ 2 ವಾರದ ಹಿಂದೆ ಕರೆ ಮಾಡಿರೋರು ಒಂದು ಸಣ್ಣ ಬ್ರೇಕ್ ಅನ್ನ ಕೊಡಿ, ಹೊಸಬರಿಗೆ ಅವಕಾಶ ಆಗತ್ತೆ ಅಂತ ಹೇಳ್ತಾ ವಿನಂತಿಯನ್ನ ಮಾಡಿಕೊಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಒಂದು ಗೀತೆ ಪ್ರಸಾರ ಆಗತ್ತೆ, ಗೀತೆಯ ನಂತರ ಯಾರು ಕರೆ ಮಾಡಿರ್ತಾರೆ ನೋಡೋಣ.

0: ಮಾತಾಡ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು?
1: ನಮ್ಗೆ 2 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಒಬ್ಳು 2ನೇ ಮಗಳು ಇಲ್ಲ, ಹಿರಿ ಮಗಳು, 3ನೇ ಮಗಳು, ಗಂಡು ಮಕ್ಕಳು ಇಬ್ರು ಇದಾರೆ ಈಗ.
0: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
1: ನಾವು ಮದುವೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲದಲ್ಲಿ ಕೆಲಸ ಮಾಡಿದ್ರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಅವ್ರು ನಮ್ಮ ಹೊಲಕ್ ಬರೋದು, ನಾವು ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು
0: ಪದಗಳು
1: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು. ನಾವು ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು
0: ಕಲ್ತಿದ್ದು. ಈಗ ಕೆಲ್ಸಕ್ಕೆ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಲೋಕೆ ಆಗ್ತಿತ್ತು.
1: 5 ವಾರ ಜನ ಸೇರ್ಕೊಂಡು ಹುಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
0: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
1: ಮನೆಯಲ್ಲಿ
0: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
1: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರ 2 ಮಕ್ಕಳು, ನಮ್ಮ ಮದುವೆ ಬಂದಾಗ ನಮ್ಮ ಯಜಮಾನರು, ಹಿಂಗೆ 7-8 ಜನ ಇದ್ದು.
0: ಒಟ್ ಮೂಲ ಕೃಷಿ ನಿಮ್ದು?
1: ಕೃಷಿ ಕೆಲಸ ಅಲ್ಲ ಆರಂಭ.
0: ಏನೇನ್ ಬೆಳಿತಿದ್ರ ಅಜ್ಜಿ?
1: ನಾವು ರಾಗಿ, ಹುಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲಾ ಬೆಳ್ಕೊಂಡು, ತೊಗರಿ, ಅವ್ರಿ
0: ಹತ್ತಿನೂ ಬೆಳಿತಿದ್ರ ಇಲ್ಲಿ?
1: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
0: ಬೆಳಿತಿದ್ರಿ?
1: ಬೆಳಿತಿದ್ರಿ.
0: ಈಗ ಅಷ್ಟೊಂದು ಬೆಳೆಯೋದಿಲ್ಲ,
1: ಈಗ ಅಷ್ಟೊಂದು ಬೆಳೆಯಲ್ಲ.
0: ಯಾಕೆ?
1: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ ಸುಲಭದ್ ನೋಡ್ಕೊಂಡು ಮಾಡಕ್ ಮಾಡಿರೋ ದುಡ್ಡು.
0: ದುಡ್ಡು ಏನ್ ಬರ್ತದೆ ಅದನ್ನ
1: ದುಡ್ಡು ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
0: ಏನ್ ಅನಿಸ್ತದೆ ಅಜ್ಜಿ?
1: ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
0: ಈಗ ನಿಮ್ಗೇನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡಿದವರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
1: ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿಪಿ, ಶುಗರು ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
0: ಈಗ ತೋಟದ ಹತ್ರನೇ
1: ತಿಂಡಿ ತಿಂಡಿ ಊಟವೇ ಕಷ್ಟ.
0: ಕಷ್ಟ ಅಂದ್ರೆ?
1: ಹಿಂದಿಕ್ಕಿನ ಊಟ ತಿಂಡಿ ಯಾವ ರೋಗೂ ಇರ್ಲಿಲ್ಲ.
0: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
1: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ
0: ಅಕ್ಕಿ
1: ಮೊಸರು ಹಾಲು ಮನೆಯಲ್ಲಿ ಕರಾವು ಬೇಕಾದಷ್ಟು ಲೀಟರ್ ಗಟ್ಲೆ ಅರ್ಧ 4 ಲೀಟರ್ 5 ಲೀಟರ್ ಹಾಲು ಕರೆಯವು
0: ಮನೆ ಮಾಡ್ತಿರ್ಲಿಲ್ಲ.
1: ಎಮ್ಮೆ ಹಸು ಬೆಣ್ಣೆ ತೆಗೆದು ಬೆಣ್ಣೆ ಮಾರೋ, ಅವಾಗೇನ್ ಬೆಣ್ಣೆ ಏನ್ ಮಾಡ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ, ಇವಾಗ 200-300
0: ಸೇರ್ ಲೆಕ್ಕ. ಏನ್ ಮಾಡ್ತೀರಾ, ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
1: ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿಪಿ,

0: ಶುಗರು ಇವೆಲ್ಲ ಈಗಿನ ತಿಂಡಿಲಿ
1: ಶಕ್ತಿನೇ ಇಲ್ಲ ಅಲ್ವಾ?
0: ಶಕ್ತಿನೇ ಇಲ್ಲ ಮೇಡಮ್, ಬಾರಿ ಜನಗಳು ಶಕ್ತಿ
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ
0: ಆಗಿದೆ. ಹೌದು ಹೌದು ಮೇಡಮ್.
1: ಈಗ ನೀವು ಈಗ ಹಿಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
0: ಏನು ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿಟ್ಕೇಳ್ರಿ.
1: ಹೇಳ್ತೀರಾ,
0: ಆರೋಗ್ಯ ಚೆನ್ನಾಗಿಟ್ಕೇಳ್ರಿ ಅಂತ ಹೇಳ್ತೀವಿ ನಮ್ಮ ಮಕ್ಕಳಿಗೂ ಹೇಳ್ತೀವಿ. ಚೆನ್ನಾಗಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
0: ಇರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವ್ ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
0: ನಾವ್ ಮಾಡಕ್ಕೆ ಸೊಸೆಯರ್ ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರೆ?
0: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರ ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್
0: ನಮ್ಮ ಅಡಿಗೆ
1: ಟೇಸ್ಟ್ ಬರಲ್ಲ.
0: ಇಲ್ಲ, ಸಾವಿಗೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
0: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
0: ಟಿವಿ ನೋಡೋದು
1: ನೀವು ನೋಡಲ್ವಾ?
0: ನಾವು ನೋಡ್ತೀವಿ, ಏನ ಚೆನ್ನಾಗಿದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ನಮ್ಮ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ, ನಾವು ಹಬ್ಬ ಹುಣ್ಣಿಮೆಗಳಿಗೆ ಅವನ್ನ ಬಿಟ್ಕೊಂಡು ನಮ್ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರಾ ಅಜ್ಜಿ?
0: ಸುಮಾರ ಅಷ್ಟೇ, ಅವ್ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವ್ಕ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನ ಅಡಿಗೆ ಕೆಲಸ ಇನ್ನ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
0: ಸೊಸೆಯರ್ ಮಾಡ್ತಾರೆ,
1: ಸೊಸೆಯರ್ ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ
0: ಮೇಡಮ್? ಅದೇನಿಲ್ಲ, ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ. ನೀವು
0: ಜಗಳನೇ ಮಾಡಲ್ಲ ನಾವು,
1: ನಿಜ ಹೇಳಿ. ಸುಳ್ಳು ಹೇಳ್ಬಿಡಿ ಅಜ್ಜಿ, ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳ ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನಮ್ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿ ಮಗನ ಹೆಂಡತಿ ಅವ್ರ ಕೆಲ್ಸ ಅವ್ರ ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ, ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲ್ಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ, ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿ ಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ಮ ಹಿರಿಯಮ್ಮಗೆ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕೋತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ. ನಾವೆಲ್ಲ 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ಅನ್ನೋ ಕಾಲದಲ್ಲಿ ಬಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಂಗೆ.
0: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ, ನನಗೆ ಕತೆ ಪುಸ್ತಕಗಳು ಕಷ್ಟದವು ಇಂತ ಓದೋದು ಅಂದ್ರೆ ಬಾರಿ ಇಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರ ಅಜ್ಜಿ?
0: ಹೌದು,
1: ಹೇಳಿ ನೋಡೋಣ.
0: ಮುತ್ತು ಬೆಳೆವುದು ನಾಡು, ಮುತ್ತು ಬೆಳೆವುದು ದೇಶ, ಮುತ್ತು ಬೆಳೆವುದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವುದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳೆದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದು ನಾಡು, ಅವಳ ಬೆಳೆವುದು ದೇಶ, ಅವಳ ಬೆಳೆವುದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದೇ ಮಲೆನಾಡಿನ ಮಕ್ಕಳು, ಅವಳದ ಸಸುವೆ ತೊಳೆದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವರ ಕೈ ಸಸುವೆ ಏನೆಂದು ತೊಳೆದಾಳೆ, ಪುಪ್ಪಗಿರಿ ಮಲೈನ ಸಿಕುರಾವೆ,

0: ನೀರೆ ಸೋಬಾನವಿರೆ ಪುಪ್ಪಿಗಿರಿ ಮಲ್ಲಯ್ಯನ ಶಿಖರದ ಒಳಗಿರುವ ನಂಜ ಬಟ್ಟಲು ಒನವೇ ಸುಖಿ ಬಾಳು ಸೋಯನ್ನಿರೆ ಸೋಬಾನವಿರೆ. ನಮಸ್ಕಾರ, ಚೆನ್ನಾಯ್ತು ಮೇಡಮ್.
1: ಸೂಪರ್, ಚೆನ್ನಾಗ್ ಹಾಡ್ತೀರಾ ನೀವು ಅಜ್ಜಿ. ಒಗಟೆ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೇಲಿ ಐತೆ, ಕೊನೆ ಮುಳ್ಳಲ್ಲಿ ಐತೆ, ಕಿಕ್ಕೇರಮ್ಮನ್ ತೇರಲ್ಲೈತೆ, ಜಕ್ಕೇನಳ್ಳಿ ಬಯಲಲ್ಲೈತೆ, ಬಲ್ಲಂತರ್ ಬಲ್ಗೊಂಬೆಲೈತೆ, ಕರೆಕಾಯ ಹುಡ್ಗಿ ತುರ್ಬಲೈತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು. ಯಾರದು ಬೇರೆ ಕುಯ್ಯಕ್ಕಾಗಲ್ಲ, ಅನುಭವದ್ದಾರ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲಿ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ.
1: ಅಯ್ಯೋ, ಇದು ಕಷ್ಟ ಆಯ್ತಲ್ಲ ನನ್ಗೆ. ಇನ್ನೊಮ್ಮೆ
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲಿ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಅದು ಆತ ನೀರ್ ಕುಡಿತೇ ಇರುತ್ತೆ ಕೆರೆಯಲ್ಲಿ, ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತೇವ ಆತ, ನಾಳೆ ನೀನ್ ಕುಯ್ದ ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ, ಆ ಏಡಿಗೆ ತಲೆ ಇರಕಲ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆಕ್ಕೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
0: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ, ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದ್ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲ್ ಕಾಯಿ ಬಿಡುತ್ತಲ್ಲ.
1: ಹೌದು,
0: ರುದ್ರಾಕ್ಷಿಕಾಯಿನ ಮುಳ್ ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ, ಅಲ್ಲೂ ಸೋತೆ ಅಜ್ಜಿ. ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್, ನೋಳೆ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ,
1: ತೇರು ಓಡುತ್ತೆ ಹೂ ಬೀಳುತ್ತೆ. ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತೀವಿ, ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ, ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದ್ ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿ ಐತಿ.
1: ಅದ್ ಗೊತ್ತ ನನ್ಗೆ, ಮಲ್ಲಿಗೆ ಹೂವು.
0: ಗೊತ್ತಾ?
1: ಅದೊಂದೇ ಕೊನೆಗೂ ಗೆದ್ದೆ.
0: ಒಳ್ಳೆ ಕೆಲ್ಸ.
1: ಒಗಟ್ಟು ಆಯ್ತು, ಶೋಭನೆ ಪದ ಆಯ್ತು. ಈಗ
0: ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಹಾಡಿ ಹಾಡಿ.
0: ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ. ಹೂವ ನೋಡೆ ಅಡಿಗೆಯ ಕಾಣಿಗೆ, ರೊತ್ತಂದಿವಿಗೆ ಅರಿಯೇ ಕಣತ್ತೆ ಅಡಿಗೆಯ ನಾರಿ. ಹೂವ ನೋಡೆ ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ. ಹೂವ ನೋಡೆ ಸರಮುತ್ತೋರುದಾರೆ, ಸೆರಗಿಗೆ ಕಟಿಗಳೆ ಒರು ಬಾರೆ ದೊಡ್ಡಿ ಸಗಣಿಯ ನಾರಿ. ಹೂವ ನೋಡೆ ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ. ಹೂವ ನೋಡೆ ಸಗಣಿಯ ಒರುವೋಕೆ ಬಡವಾರ ಮಗಳಲ್ಲ, ಅರವತ್ತೊಂದಳ್ಳಿ ಕಸಬಿಯ ನಾರಿ. ಹೂವ ನೋಡೆ ಅರವತ್ತೆ ಒಂದಳ್ಳಿ ಕಸಬಿ ಗೌಡರ ಮಗಳು, ತರುವಾಗ ನೀನು ಅರಿಯೇನೇ ನಾರಿ. ಹೂವ ನೋಡೆ ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ. ಹೂವ ನೋಡೆ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲಿ, ಈಗೆಲ್ಲಿ ಕಲಿತೆ ವಾಸ ಮಾತ ನಾರಿ. ಹೂವ ನೋಡೆ.
1: ಇದ್ರ
0: ಅರ್ಥ ಗೊತ್ತಾತ?
1: ಇಲ್ಲ. ಗೊತ್ತಿಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನೆ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲಿದನ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರೆ ಸೆರ್ಗಿ ಕಟ್ಟಿಗೆ ದೊಡ್ಡ ಸಗಣಿ

0: ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಹೇಳ್ತಾಳೆ, ನಾನ್ ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, ಒಂದಳ್ಳಿ ಕಸಬಿ ಮಗಳು, ತರುವಾಗ ನೀನು ಅರಿಯ
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದೀರ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ? ಈಗ
0: ನನ್ಗೆ ಸಿಟಿ ಜೀವನ ಇರ್ಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಬೇಜಾರು, ನಾವು ಅಡ್ಡಾಡ್ಬೇಕು
1: ಅಡ್ಡಾಡ್ಬೇಕು
0: ಮನೆ ಕಡೆ ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನೂ ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದ್ದೀವಿ.
1: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳ ಇಲ್ಲ.
1: ಮತ್ತೆ
0: ಆಸೆಗೆ ಅಮ್ಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ.
1: ಕರೆಕ್ಟ್, ಆಸೆ ಪಟ್ ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಇನ್ನು ಕೇಳ್ತೀನಿ. ನಾವು ಏನ್ ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ
1: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರ ಅಂತಲ್ಲಿ ನಾವು ಅಟವಾಗಿ
1: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟೆ ಯಾಕೆ
1: ಅಲ್ವಾ
0: ಅಲ್ವಾ,
1: ಎಷ್ಟ್ ಚೆನ್ನಾಗಿದೆ ನೋಡಿ
0: ಆಕಾಶ ನೋಡಕ್ಕೆ. ನೂಕಾಡೋದ್ ಯಾಕೆ?
1: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಹೊಡೆಯುತ್ತಲ್ಲ. ಏನು
1: ನಮ್ಮ ಹತ್ರ
0: ಇದೆ, ನಮ್ಮನೆ ಹೊಡೆಯುತ್ತೆ.
1: ನಮ್ಮ ಹತ್ರ ಇದ್ ನಮ್ನೆ ಹೊಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
0: ಕಂಡ್ರತ್ತೆ
1: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
0: ನಮ್ಮ ಹತ್ರ ಇದೆ, ನಮ್ಗೆ ಸಿಕ್ಕಲ್ಲ
1: ಮನ್ಸು ಅಲ್ವಾ. ಮತ್ತೇನು?
0: ಈ ಮೊಳಕೈ ನಮ್ ಕೈ ಸಿಗುತ್ತಾ ಮೇಡಮ್?
1: ಮೊಣಕೈ ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಕೈಲಿ ಹಿಡಿಯಲ್ಲ,
1: ಹಿಡಿಯಲ್ಲ.
0: ನಮ್ ಕೈಲಿ ಇದೆ, ನಮ್ ಕೈ ಸಿಕ್ಕಲ್ಲ.
1: ಏನ್ ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ, ಮರ್ತೋಗಿದಾವ ಈಗ
0: ಸಿಗ್ತವೆ ಮೇಡಮ್, ಸಖತ್ತ ಇದ್ದಾವೆಲ್ಲ ಮರ್ತೋ ಇರ್ತವೆ.
1: ಈ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
0: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ. ಅವ್ರೆ ಇಬ್ಬರೇ ಮೊಮ್ಮಕ್ಕಳು.
1: ಅವರೆಲ್ಲ ಕಲ್ತ್ಕೊಂಡ ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ.
1: ಇಷ್ಟ
0: ನೀನು ಇರ್ಬೇಕು, ಹತ್ರದಲ್ಲಿ ಬರ್ಬೇಕು,
1: ಬೈತಾರೆ. ಬಂದಿರು ನಮ್ಮ ಹತ್ರ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
1: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
1: ಇಷ್ಟ
0: ಇಷ್ಟ
1: ಒಟ್ಟ ಆರೋಗ್ಯವಾಗಿ
0: ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ.
0: ಹೊರ ಭಾದ್ರಪದ ತದಿಗೆ ನಾಳೆ ದಿವಸ, ಹರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು? ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ, ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ. ನಿಮ್ಮೆಲ್ಲ ರಸಿಯ ಪೂಜೆ ಒದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ, ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ ನಾವೇನ ಹೇಳುವು? ಜಯಮಂಗಳಂ ನಿತ್ಯ ಶುಭಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸಲೆ ಅಣ್ಣಯ್ಯನ ಆತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರಗಳ ಕೊಡುವ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ. ಈಗೇನ ಕೊಟ್ಟರು ಇನ್ನೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ರು. ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೂರು ಬಡವರೇನೇನ ಕೊಡುವರು,

0: ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಂಧು ಬಳಗ ಎಲ್ಲ ಸುಖದಿಂದೇರು ತಂದೆ ಗಿರಿರಾಜ ಬಾಳ ದಿನದ ಮುದುಕ ಬಂಧು ಬಳಗ ಎಲ್ಲ ಸುಖದಿಂದೇರು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.
1: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಜ್ಜಿ. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದೋರಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆಯಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
0: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ ಕಾಲ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ಈಗಿನ ಮಕ್ಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರು
1: ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ ಅಲ್ವಾ, ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ,
1: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದು, ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಗಿನ ಬರ್ತದೆ. ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನ ಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 12:30. ಆಕಾಶವಾಣಿ ಬೆಂಗಳೂರು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಇಲಾಖೆ
1: ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿಗೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ

0: ನಿಮ್ಮೊಂದಿಗೆ ಆಕಾಶವಾಣಿ
1: ಆನಂದಮಯ ಈ ಜಗ ಹೃದಯ.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
5: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
0: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
6: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ ಮೇಡಮ್.
6: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂಥ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನ್ ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
7: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನ್ ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನ ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕ್ ಅಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕ್ ಅಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ 10-15% ಜನರಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
6: ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ

0: ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವಂತದ್ದು ಗೊತ್ತಾಗುತ್ತೆ.
1: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳುದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್
0: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂತದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕಾಗುತ್ತೆ?
1: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕ್ ಅನ್ನ ನೀವು ಕೂಡ ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲಾ ಪೇಷಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು? ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂತ ನಮ್ಮ ಸಮಸ್ಯೆಗಳು. ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕ್ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನೂ ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿಯನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನು ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
0: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ. ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
1: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲಿ ಲೈಫ್ ಸ್ಟೈಲಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರು ಇವುಗಳ ಜೊತೆಗೆ ಸೇರಿಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
0: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
1: ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಅದನ್ನ ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ವಿ. ಬಿ ಫಾಸ್ಟ್ ಅಂದ್ರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದ್ರೆ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದ್ರೆ ಐಸ್, ಅಂದ್ರೆ ಅವ್ರ ವಿಷನ್ಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದ್ರೆ ಫೇಸ್, ಫೇಸ್ ಅಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದ್ರೆ ಆರ್ಮ್, ಅಂದ್ರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದ್ರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನು ಹೋಗ್ಬೋದು. ಟಿ ಅಂದ್ರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬಾ ಹೊತ್ತು ವೇಸ್ಟ್ ಮಾಡದೇನೆ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
0: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣನೆ ಏನು ಆ ಸಮಯ ಇದೆ ಅದನ್ನ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
1: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಆಸ್ಪತ್ರೆಗೆ ಬಂದ್ರೆ ಆ ಕ್ಲಾಟ್ ಅಂತ ನಾನು ಏನ್ ಹೇಳಿದೆ ಆ ಕ್ಲಾಟ್ ಅನ್ನ ಕರಗಿಸುವಂತ ಇಂಜೆಕ್ಷನ್ಸ್ ಗಳು ಬಂದಿದೆ ಮೇಡಮ್. ಅದನ್ನ ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸ್ ಅನ್ನ ನಾವು ಬಳಸುವಂಥದ್ದು, ಇದು ಅರೌಂಡ್ 30,000-35,000 ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಒಂದು ಎರಡನೇದು, 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟ್ ಅನ್ನ ಡೈರೆಕ್ಟ್ ಆಗಿ ತೆಗೆಯುವಂತ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸ್ ಅಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದ್ರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟ್ ಅನ್ನ ರಿಟ್ರೀವ್ ಮಾಡುವಂಥದ್ದು. ಸೊ ಇದು ನೀವು 6 ಗಂಟೆಯಿಂದ 9 ಗಂಟೆವರೆಗೂ

0: ಹಾಕ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ. ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಡಾಕ್ಟರ್, ಈಗ ಪರೀಕ್ಷೆ ಎನ್ನುವಂಥದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂಥದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂಥದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದ್ರು ಚಿಕಿತ್ಸೆ ಶುರು ಮಾಡಿಬಿಡ್ತೀರಾ, ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ, ನೀವು ಈಗ SS ನಾರಾಯಣ ಎಕ್ಸಾಂಪಲ್ ಆಗಿ ಬಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವ್ರು ಅದನ್ನ NIHS ಸ್ಕೇಲ್ ಅಂತ ಇರ್ತದೆ ಮೇಡಮ್, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟ್ ಅನ್ನ ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕಿನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದ್ರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದ್ರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂತ ಸಮಯ, ಸ್ಕ್ಯಾನ್ ಇಂದ ಇಂಜೆಕ್ಷನ್ ಕೊಡುವಂತ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಆದಷ್ಟು ಬೇಗನೆ ಆಗ್ಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗ್ಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದ್ರೆ ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಬ್ರೈನ್ ಅಂತ. ಅಂದ್ರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 million ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ ಬಳಸಿದ್ರೆ ಈ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ಮನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗೇನೋ ಆಯ್ತು ಅಂದ ತಕ್ಷಣ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸ್ಬೇಕು ಸ್ಟ್ರೋಕ್ ಇರುವಂತ ಲಕ್ಷಣಗಳಿಗೂ ಅಥವಾ ಬೇರೆದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದ್ರೆ, ವಿಷನ್ ಪ್ರಾಬ್ಲಮ್ ಆದ್ರೆ, ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡುತ್ತದೆ. ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲೂ ಜುಮ್ ಅನ್ನುತ್ತೆ, ಇನ್ನೊಂದ್ ಕಡೆ ಏನೋ ಒಂದ್ ರೀತಿಯ ಮರಗಟ್ಟದಂಗೆ ಅನ್ಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದ್ರೆ ಅದನ್ನು ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡ್ಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ನಿಮ್ಮ ಮುನ್ಸೂಚನೆಗಳೇನಾದ್ರೂ ಕಾಣಿಸ್ಕೊಳ್ಬಹುದಾ ಸ್ಟ್ರೋಕ್ ಅಲ್ಲಿ
0: ಮೇಡಮ್? ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನ ನಾವು TIA ಅಂತ ಕರಿತೀವಿ. TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗೋದಿರ್ಬೋದು, ಕೆಲವು ನಿಮಿಷಗಳು 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ, ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ಬಟ್ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್, ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಸ್ಟ್ರೋಕ್ ಆಗೋ ಸಾಧ್ಯತೆಯನ್ನ ನಾವು
1: ತಡೆ ಹಿಡಿಬಹುದು.
0: ಎಸ್,
1: ಓಕೆ, ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು.
0: ಆ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಹಾಸ್ಪಿಟಲ್ ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ CT ಸ್ಕ್ಯಾನ್ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ರಕ್ತ

0: ಹೆಪ್ಪುಗಟ್ಟಿರಬಹುದ ಅಥವಾ ರಕ್ತಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿರ್ತದೆ, MRI ಇರ್ತದೆ. ಇನ್ ನೆಕ್ಸ್ಟ್ ಅಂತಂದ್ರೆ ಥ್ರಾಂಬೆಕ್ಟಮಿ ಕೇಪಬಲ್ ಅಂತ ಹೇಳಿದ್ದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳ ಕ್ಲಾಟ್ ಅನ್ನು ತೆಗೆಯುವಂತದ್ದು. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹಬಿಲಿಟೇಷನ್ 24/7 ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ, ನರ್ಸಿಂಗ್ ಹೋಮ್ಗಳಾಗಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು 2-2 ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂತ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗೋ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದ್ರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದ್ರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICU ಮ್ಯಾನೇಜ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ, ಹೆಚ್ಚು ದಿನ ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿನೇ ಕುಡಿಸ್ಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದ್ರೆ, 4.5 ಗಂಟೆ ಒಳಗಡೆ ಬಂದ್ರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದ್ರೆ ಯಾರಲ್ಲಿ ನಾವು ಕೊಡೋದಕ್ ಬರೋದಿಲ್ಲ ಇಂಜೆಕ್ಷನ್ ಅನ್ನ, ಎಲ್ಲರಲ್ಲೂ ಕೊಡಕ್ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬಾ ಜಾಸ್ತಿ ಇದ್ರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ರೆ ಕೊಡಕ್ ಬರೋದಿಲ್ಲ, ಈ ರೀಸೆಂಟ್ ಆಗಿ ಸರ್ಜರಿಗಳಾಗಿರುತ್ತೆ ಅವರಲ್ಲಿ ಕೆಲವರಲ್ಲಿ ಕೊಡಕ್ ಬರೋದಿಲ್ಲ. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವಶನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದ್ರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನ ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನು ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರ್ ಅನ್ನು ಕಡಿಮೆ ಮಾಡುವಂಥದ್ದು, ಬ್ರೈನ್ ಅಲ್ಲಿ ಆಗಿರೋ ಸ್ಟ್ರೋಕ್ ಇಂದ ಉದ್ಭವ ಆಗುವ ಬಾವನ್ನು ಕಡಿಮೆ ಮಾಡೋದಕ್ಕೆ, ಅದನ್ನ ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನು ಕಡಿಮೆ ಮಾಡೋ ಇಂಜೆಕ್ಷನ್ಗಳು, ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗೋ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಇಂಜೆಕ್ಷನ್ಸ್ಗಳನ್ನ ಕೊಟ್ಟು ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಳ್ತೀವಿ. ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ, ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. BP ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನ್ ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ ಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಗಾಗ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲಾ ಒತ್ತಡಗಳನ್ನ ತಡ್ಕೊಂಡಿರುತ್ತೇನೋ. ಈಗೇನು ನೀವು BP ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ. ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೆ ಒಂದು ಹಂತ
1: ಇರ್ತದೆ,
0: ಕಾಂಪ್ಲಿಕೇಶನ್ಸ್ ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆಂಟ್

ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದು ಸಿ ಎಲ್ಲ ಒಂದು ಹೆಲ್ತ್ ಕೇರ್ ಸಿಸ್ಟಮಿನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ, ನಮ್ಮ ಎಜುಕೇಷನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್, ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್ ಇವುಗಳನ್ನು ಅವಾಯ್ಡ್ ಮಾಡಬೇಕು. ಟೂ ಮಚ್ ಆಫ್ ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ ಕೊನೆಯ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ

0: ಯಸ್, ಟು ಮಚ್ ಆಫ್ ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ, ಕೊನೆಯ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ BP ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರ್ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳಲ್ಲಿ ಮೊದಲೇ ಸ್ವಲ್ಪ ಸ್ಕ್ರೀನಿಂಗ್ ಅಂತ ಹೇಳಿ, ಆ ಸ್ಕ್ರೀನಿಂಗ್ ಮೂಲಕ ಕಂಡು ಹಿಡಿದು ಮುಂದೆ ಆಗುವ ಸಮಸ್ಯೆಯನ್ನ ತಡೆಗಟ್ಟಬಹುದು ಅಂತ ಇರುತ್ತೆ. ಈ ಸ್ಟ್ರೋಕ್ ಅಲ್ಲೂ ಆ ರೀತಿಯಾದ ಏನಾದರೂ ಅಡ್ವಾನ್ಸ್ ಆಗಿರುವಂತಹ ವಿಷಯಗಳು ಇದೆಯಾ?
0: ಸ್ಕ್ರೀನಿಂಗ್ ಮೂಲಕ ಸ್ಟ್ರೋಕ್ ಆಗುವ ಸಾಧ್ಯತೆಗಳನ್ನ ಪತ್ತೆ ಹಚ್ಚೋದು ಕಷ್ಟ ಮೇಡಮ್, ಆ ರೀತಿ ಇಲ್ಲ. ಬಟ್ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಗಳಂತ ನಾನು ಏನ್ ಹೇಳಿದೆ ಅವುಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ರೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ.
1: ಒಂದು ಸಾರಿ ಸ್ಟ್ರೋಕಿಗೆ ಒಳಗಾದ ವ್ಯಕ್ತಿ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಅಲ್ಲೇ ಇರಬೇಕು?
0: ಯಸ್ ಮೇಡಮ್, ಒಂದು ಸಲಿ ಕ್ಲಾಟ್ ಇದೆ ಅಂತ ಗೊತ್ತಾದ್ಮೇಲೆ ಅದರದ್ದು ಮೊದಲನೇ ಹಂತದ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಇಡೀ ಲೈಫ್ ಅವರು ಈ ಬ್ಲಡ್ ಥಿನ್ನರ್ ಮಾತ್ರೆಗಳಂತ ಇರ್ತದೆ, ಆ ಮಾತ್ರೆಗಳನ್ನ ತಗೊಳ್ಳೇಬೇಕಾಗ್ತದೆ. ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂಥ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ ಗಳು ರಕ್ತಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದ್ರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೈನ್ ಅಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿ ಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೈನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೈನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ ಇದನ್ನ. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನ ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICU ಅಲ್ಲಿ ಪೇಷಂಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ.
1: ಒಂದ್ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರ್ತದೆ. ಒಂದು
1: ಒಂದು ಭಾಗ ಜಾಸ್ತಿ
0: ಆಯ್ತಾ? ಸೊ ನಮ್ಮ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 100-150 ಜನರಲ್ಲಿ, 100,000 100-150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನ ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ. ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನು ಅಲ್ಲಿ ವ್ಯಯ ಆಯ್ತು ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕವಾಗಿ,
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂಥ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅಪ್ಪಿತಪ್ಪಿ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನು ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ ರಿಡನ್ ಆಗೋರೆ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು,

0: ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
2: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
1: ದೇಹದಾನ ಜೀವದಾನಕ್ಕೆ ಸಮಾನ.
3: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರೆಂಟ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ ಶೇಕಡ 100ರಲ್ಲಿ 75

0: ಅಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ. ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ, ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದ್ರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತ್ ಕಟ್ಟಬೇಕು ಅದು 10% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತರು ತಗೊಳ್ದೆ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಒಂದು ಇದ್ರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ

0: ನೋಂದಾಯಿಸಿ ಮಾಡ್ಬೋದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೋ ಅವ್ರು ನೋಂದಾಯಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗುತ್ತೆ. ಅರ್ಜಿ ಅಲ್ಲೇ ಇರುತ್ತೆ, ಸಿ ಎಸ್ ಸಿ ಸೆಂಟ್ರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಸೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಸೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವಿದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
3: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವಾಗ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೈಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ

0: ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎ ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ ಐಎಎಫ್ ಡಿಸಿಪಿಪಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ರಾಷ್ಟದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡಾ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ ಶೇಕಡಾ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ

0: ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಟ್ರಿಗರ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತೆಯನ್ನು ಹಾಡಿದ್ದಾರೆ ರಘು ದೀಕ್ಷಿತ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚಂದ್ರು ಓಬಯ್ಯ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ GMAIL.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಯಲ್ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಸಾಯಿ ವಿಘ್ನೇಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚರಣ್ ರಾಜ್ ಎಂಆರ್.

0: ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
3: ವ್ಯಾಸರು ಹೇಳ್ತಾ ಇದ್ದಾರೆ,

ಅತ್ತೆ ಭಾವ ಮಾವ ಇವರ ಮೆಚ್ಚುಗೆಯನ್ನ ಗಳಿಸಿ ಗಂಡನ ಮನಸ್ಸನ್ನರಿತು ಅವನಿಗೆ ಇಷ್ಟವಾಗುವಂತೆ ನಡೆಯುತ್ತಾ ಗಂಡನಿಗೆ ಎಲ್ಲ ರೀತಿಯ ಸುಖವನ್ನೂ ಕೊಡುವ ತರುಣಿ ಪತ್ನಿಯಾಗಿ ಸಿಗುವುದು ಅದು ಪೂರ್ವ ಜನ್ಮದ ಪುಣ್ಯಪ್ಪ ಎಂದು ಹೇಳ್ತಾರೆ ಧರ್ಮರಾಜನಿಗೆ ವೇದವ್ಯಾಸರು. ಇದನ್ನೇ ನಮ್ಮ ಸರ್ವಜ್ಞ ಕವಿ ಹೀಗೆ ಹೇಳ್ತಾನೆ. ಬೆಚ್ಚನ ಮನೆಯಾಗೆ ಬೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯ ನರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಂತಹ ಪತ್ನಿ ಇರಬೇಕಾದ್ರೆ ಸ್ವರ್ಗ ಯಾಕ್ರಿ ಬೇಕು? ಅದನ್ನೇ ವ್ಯಾಸರು ಹೇಳಿಬಿಟ್ಟು ಮತ್ತೆ ಮುಂದುವರೆದು ಹೇಳ್ತಾರೆ. ಹಾವಿನಂತೆ ಪಶುವಿನಂತೆ ಗಳಿಗೆ ಗಳಿಗೆಗೂ ಬೈಯುತ್ತಾ ಕೂಗಾಡುತ್ತಾ ಏನೂ ಮನೆ ಕೆಲಸ ಮಾಡದೆ ಹಿಂಸೆ ಕೊಡುತ್ತಾ ಕೆಟ್ಟ ಕೆಲಸ ಮಾಡುವ ಹೆಂಡತಿ ಗಂಡನಿಗೂ ಹಿರಿಯರಿಗೂ ಬಂಧುಗಳಿಗೂ ಎಲ್ಲರಿಗೂ ಕೂಡ ಕಂಟಕಪ್ರಾಯಳಾಗಿರುತ್ತಾಳೆ ಎಂದು ಹೇಳಿ ಮುಂದುವರಿದು ವ್ಯಾಸರು ಹೇಳುತ್ತಾರೆ.

0: ರಾಜ ಕೇಳು, ಕಾಲು ನಾಲಿಗೆಗಳು ಎರಡೂ ಕಪ್ಪಾಗಿದ್ದು ಕಾಲು ಬೆರಳುಗಳು ನೆಲದ ಮೇಲೆ ಊರಿದಾಗ ಸರಿಯಾಗಿ ಕೂಡದೇ ಇದ್ದರೆ ಅಂತಹ ಬಾಲಕಿಗೆ ಮುತ್ತೈದೇತನ ಇರುವುದಿಲ್ಲ ಎನ್ನುತ್ತಾರೆ ವ್ಯಾಸರು. ಇದೆಲ್ಲ ಕೆಲವು ನಂಬಿಕೆಗಳು. ರಾಮಾಯಣದಲ್ಲಿ ಹನುಮಂತ ಮಂಡೋದರಿಯನ್ನೇ ಸೀತೆಯೆಂದು ಭಾವಿಸಿ ಚಚುಂಬ ಪೃಚ್ಛಂ ತನ್ನ ಬಾಲಕೇ ಮುತ್ತು ಕೊಟ್ಟು ಸೀತೆಯನ್ನ ಕಂಡೆ ಸೀತೆಯನ್ನ ಕಂಡೆ ಎಂದು ಕುಣಿದು ಕುಪ್ಪಳಿಸುತ್ತಾನೆ. ಕೊನೆಗೆ ಕಾಲಿನ ಹಿಮ್ಮಡಿಯಲ್ಲಿ ರಾಮ ಹೇಳಿದ ಪದ್ಮರೇಖೆಗೆ ಬದಲಾಗಿ ವೈದವ್ಯ ಸೂಚಕವಾದ ಕಾಕರೇಖೆಯನ್ನ ಕಂಡು ಅವಳು ಸೀತೆಯಲ್ಲ ಎಂದು ತೀರ್ಮಾನಿಸುತ್ತಾನೆ. ಹೀಗೆಯೇ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಸ್ತರೇಖೆಗಳನ್ನ ನೋಡಿಬಿಟ್ಟು ಫಲವನ್ನ ಹೇಳ್ತಾರೆ. ಮುಂದುವರಿದು ಹೇಳುತ್ತಾರೆ ವ್ಯಾಸರು, ವಿಧವೆಯಾದರೂ ಸೋಮಾರಿತನವಿಲ್ಲದೆ ಸದಾಚಾರವನ್ನ ಪಾಲಿಸುತ್ತಾ ಶೀಲವಂತೆಯಾಗಿ ಮನಗೆಲಸವೆಲ್ಲವನ್ನೂ ಕೂಡ ಎಲ್ಲರಿಗೂ ಹಿತವಾಗುವಂತೆ ಮಾಡುವ ಅವಳು ಮುಂದೆ ಪತಿಯ ಲೋಕವನ್ನೇ ಪಡೆಯುತ್ತಾಳೆ ಎನ್ನುತ್ತಾರೆ ವ್ಯಾಸರು. ಮುಂದುವರಿದು ಲಂಪಟೆಯಾದ ಸ್ತ್ರೀ ಬಗ್ಗೆ ಬಹಳ ಎಚ್ಚರವಿರಬೇಕು ಎನ್ನುತ್ತಾರೆ ವ್ಯಾಸರು.
1: ವಿಟಗೋಷ್ಠಿಯೊಳ್ ಭೋಗಮಂ ಬಯಸಿ

0: ನೋಡು ಧರ್ಮರಾಜ, ಕಾಮಲಂಪಟೆಯಾಗಿ ಅಧಿಕ ಹಣವನ್ನ ಗಳಿಸಿ ವಿಟರ ಜೊತೆ ಭೋಗ ಬಯಸಿ ಹೊಟ್ಟೆ ಹೊರೆಯುತ್ತಾ ಪೊರೆ ಬಿಟ್ಟ ಹಾವಿನಂತೆ ಇರುವ ರತಿ ಸುಖವನ್ನ ಯಾರು ಪಡೀತಾರೋ ಅವನು, ಅವಳು, ಅವಳ ಮೃತ ಗಂಡನು ಪತಿತರಾಗ್ತಾರೆ. ಆದ್ದರಿಂದ ಎಂತಹ ಕಷ್ಟ ಕಾಲದಲ್ಲೂ ಪರಸ್ತ್ರೀಯರನ್ನ ನೋಡಬಾರದು. ಅವರನ್ನ ಸೇರಿದರೆ ಅತ್ಯಂತ ಹೀನ ಜನ್ಮ ದೊರಕದೇ ಇರುವುದೇ ಇಲ್ಲ. ಮುಂದುವರೆದು ವ್ಯಾಸರು ಹೇಳ್ತಾರೆ, ಇಂಥವರು ಎಂದೂ ತಮ್ಮ ಚಾಳಿ ಬಿಡೋದಿಲ್ಲ. ಯಾರವರು ಕೇಳಿ?
1: ಗೃಹ ಕೃತ್ಯಮಂ ಬಿಟ್ಟು ನೆರೆ ಮನೆ ತವರ್ ಮನೆಯೊಳ್ ಇಗಳು ಎಳೆಯರಂ ಚುಂಬಿಸುವಳು ಒಲಿದು ಪಾಡುವಳ್ ಗಹಗಹಿಸಿ

0: சகஜமல்லது பிரிதலங்கரிசி கொம்பவள் நில்வளே சிக்ஷிசிதோடே.
1: ತನ್ನ ಮನೆಯಲ್ಲಿ ಕೆಲಸ ಇದ್ದಾಗ ಪಕ್ಕದ ಮನೆಗೋ ತವ್ರ ಮನೆಗೋ ಹೋಗೋದು, ಯಾರನ್ನೋ ನೋಡ್ಕೊಂಡು ಎಳೆಯರನ್ನ ಮುತ್ತಿಡೋದು, ಹಾಡು ಹೇಳೋದು, ಕಾರಣವಿಲ್ಲದೆ ಗಹಗಾಯಿಸಿ ನಗೋದು, ಬಾಗಿಲಿನಲ್ಲಿ ನಿಂತ್ಕೊಂಡು ಓಡಾಡುವರನ್ನೆಲ್ಲ ನೋಡೋದು, ಅಕಾರಣ ಜನರ ಮುಂದೆ ಸುಳಿದಾಡೋದು, ಊರು ಮಾತನ್ನೆಲ್ಲ ಆಡೋದು, ಕೆಟ್ಟ ಸ್ವಭಾವದ ತರುಣರೊಡನೆ ಅಡ್ಡಾಡುವುದು, ಜೊತೆಗೆ ಸ್ವಾಭಾವಿಕವಾಗಿ ಅಲಂಕಾರ ಮಾಡಿಕೊಳ್ಳದೆ ವಿಪರೀತ ಅಲಂಕಾರ ಮಾಡಿಕೊಳ್ಳೋದು, ಇಂಥವರನ್ನ ಬೈದರು, ಬುದ್ಧಿ ಹೇಳಿದರು, ಶಿಕ್ಷಿಸಿದರು, ಇವರು ತಮ್ಮ ಚಾಳಿಯನ್ನ ಬಿಡೋದಿಲ್ಲ. ಮತ್ತು ಹೇಳ್ತಾರೆ ವ್ಯಾಸರು, ಕೆಲವರ ಸಹವಾಸಕ್ಕೆ ತಮ್ಮ ಹೆಣ್ಣು ಮಕ್ಕಳನ್ನ ಸೇರಲು ಬಿಡಬಾರದು ಎನ್ನುತ್ತಾರೆ.
0: ನರ್ತಕಿಯ ನಾಪಿತಯ ಪನ್ನ ವಿಕ್ರಯಿಯ ಪ್ರವರ್ತಕಿಯ ದಾಸಿಯ ಬುರುಂಡಯ ಕಪಾಲಿನಿಯ ಭರ್ತಾರನುಳಿದವಳ ಮಾಲೆಗಾತಿಯ ಜಟಿ.

0: ಜ್ಞಾಪಿತೆ, ದುರ್ಬೋಧೆ ಮಾಡುವ ಮಧ್ಯಸ್ಥೆ, ವೇಶ್ಯೆ, ಕಪಾಲಿನಿ, ಸೂತಕಿ, ಸೈರಂದ್ರಿ, ಇಂಥವರ ಜೊತೆ ಸೇರಿದ ತರುಣಿಯರು ದುರಾಚಾರವನ್ನ ಕಲಿಯುವ ಅವಕಾಶಗಳು ಹೆಚ್ಚಾಗಿರೋದರಿಂದ ತಮ್ಮ ಹೆಣ್ಣು ಮಕ್ಕಳನ್ನ ಅಂತಹವರ ಸಹವಾಸಕ್ಕೆ ಸೇರಲು ಬಿಡಬಾರದು ಎನ್ನುತ್ತಾರೆ ವ್ಯಾಸರು. ಹಾಗೆಯೇ ಹೇಳ್ತಾರೆ,
1: ಪುರುಷ ಅಂತರ ಕೆಳಸಿ

ಕಾಮವಾಸನೆಗೆ ತುತ್ತಾಗಿ ಪರಪುರುಷನ ಸಂಘವನ್ನ ಬಯಸಿ ದೂತಿಯೊಬ್ಬಳಿಗೆ ಅವಳಿಗೆ ಬೇಕಾದ್ದನ್ನ ಕೊಟ್ಟು ಅವಳನ್ನ ಒಪ್ಪಿಸಿ ಸ್ಥಳ ಮತ್ತು ಸಮಯವನ್ನ ನಿರ್ಧರಿಸಿಬಿಟ್ಟು ನೆರೆಹೊರೆಯವರಿಗೆ ಗಂಡನಿಗೆ ತಿಳಿಯದಂತೆ ಮನೆಯನ್ನ ತ್ಯಜಿಸಿ ಪರಪುರುಷನೊಡನೆ ಕಾಮಕೇಳಿಯಲ್ಲಿ ಇದ್ದು ಬಂದು ಯಾರಿಗೂ ತಿಳಿಯದಂತೆ ಗರತಿಯಂತೆ ಸೋಗು ಹಾಕುವವರೇ ಜಾರೆಯರು.

ತಮ್ಮನ್ನು ನೋಡಿ ಸೋತವನನ್ನ ಓರೆ ನೋಟ ಬೀರಿ ತಮ್ಮ ತುರುಬನ್ನ ಕಟ್ಟಿಕೊಳ್ಳುವ ನೆಮದಿಂದ ಕೈ ಮೇಲೆ ಕೆತ್ತಿ ಸೆರಗು ಜಾರಿಸಿ ತಮ್ಮ ಎದೆಯ ಹೊಗರನ್ನ ಪ್ರದರ್ಶಿಸುತ್ತಾ ಸುಳ್ಳು ಲಜ್ಜೆಯನ್ನ ಪ್ರಕಟಿಸುತ್ತಾ ನಸುನಗೆಯನ್ನ ಬೀರುತ್ತಾ ಜೋರಾಗಿ ಹೋಗದೆ ಮೆಲ್ಲ ಮೆಲ್ಲನೆ ನಡೆಯುತ್ತಾ ತಮ್ಮ ಮೈಮಾಟವನ್ನ ಎಲ್ಲರಿಗೂ ಪ್ರದರ್ಶಿಸುತ್ತಾರಲ್ಲ ಅವರು ಜಾರಿಯರೇ. ಧರ್ಮರಾಜ ಕೇಳೋ.

ಚಪಲೆ, ಚಂಚಲೆ, ಕುಹಕಿ, ಹಠಮಾರಿ ಹೆಣ್ಣು, ಕೋಪಿಷ್ಠೆ, ಹೀನ ಕಾರ್ಯವನ್ನು ಮಾಡತಕ್ಕಂಥವಳು, ಕುಹಕ ಬುದ್ಧಿಯನ್ನು ಹೊಂದಿರ್ತಕ್ಕಂಥವಳು, ದುರ್ಮಾರ್ಗದವಳು, ಮೋಸವನ್ನು ಮಾಡತಕ್ಕಂಥವಳು, ಕೆಲಸಗೇಡಿ, ಕಾಠಿಣ್ಯ ಉಳ್ಳವಳು, ಜಗಳ ಗಂಟಿ, ದಯೆ ದಾಕ್ಷಿಣ್ಯ ಇಲ್ಲದೆ ಇರವಳು, ಪರರಿಗೆ ವಶವಾದವಳು, ಹೇಳಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥವಳು, ಕಳ್ಳಿ, ಕಾಮಾರ್ಥಳು, ಅತಿ ನಿದ್ರೆ ಮಾಡತಕ್ಕಂಥವಳು, ತಾಮಸ ಬುದ್ಧಿಯನ್ನು ಹೊಂದಿರ್ತಕ್ಕಂಥವಳು, ಇಂಥವರನ್ನ ಸನ್ಮಾರ್ಗಕ್ಕೆ ತರುವ ಪ್ರಯತ್ನ ಮಾಡುವುದೂ ಒಂದೇ, ಘೋರ್ಕಲ್ಲ ಮೇಲೆ ಮಳೆ ಸುರಿಯುವುದೂ ಒಂದೇ, ಎರಡೂ ಕೂಡ ವ್ಯರ್ಥ ಪ್ರಯತ್ನ ಅಷ್ಟೇ. ಧರ್ಮರಾಜ ನೋಡು, ಹೆಚ್ಚು ಹೇಳಿ ಏನು ಪ್ರಯೋಜನ?

0: ಹೇಳಿ ಏನಪ್ಪ ಪ್ರಯೋಜನ ನೋಡು ಧರ್ಮರಾಜ, ಹೆಂಗಸಿಗೆ ವ್ರತ, ಸಮಾಧಿ, ತೀರ್ಥಯಾತ್ರೆ, ಜಪ, ತಪಸ್ಸು ಯಾವುದೂ ಬೇಕಿಲ್ಲ. ಸೇವೆಯನ್ನ ಬೇಸರವಿಲ್ಲದೆ ಮಾಡಿದರೆ ಇಹಾಪರ ಎರಡರಲ್ಲೂ ಕೂಡ ಅವಳಿಗೆ ಕೀರ್ತಿ ಉಂಟಾಗುತ್ತದೆ ಎಂದು ಹೇಳಿರ್ತಕ್ಕಂತಹ ವ್ಯಾಸರು ಮತ್ತೆ ಧರ್ಮರಾಜನನ್ನ ಕುರಿತು ಹೇಳ್ತಾರೆ. ಧರ್ಮರಾಜ ಕೇಳು.
1: ಭೂಪಾಲ ಕೇಳು ಧರ್ಮಸಾರ.

0: ಕಿಡುಗುಮಿದನರಿಯದಿರೇ ಬಹುದೇ ನೃಪರು.
1: ಧರ್ಮರಾಜ, ಧರ್ಮದ ಸಾರವನ್ನೇ ಹೇಳ್ತೇನೆ ಕೇಳು. ಈ ಲೋಕದಲ್ಲಿ ಭೂಮಿಯನ್ನಾಳುವ ರಾಜರು ಧನದಾಸೆಯಿಂದ ತಮ್ಮ ಬಳಿ ಜೂಜುಕೋರರನ್ನ, ಚಾರಿಕೋರರನ್ನ, ಅಸೂಯಾಪರರನ್ನ ಆಧರಿಸಿ ಇರಿಸಿಕೊಂಡಿದ್ದರೆ ಇದರಿಂದ ಪ್ರಜೆಗಳು ಬಹಳ ಕಷ್ಟವನ್ನ, ಸಂಕಟವನ್ನ ಅನುಭವಿಸ್ತಾರೆ. ಜೊತೆಗೆ ಪ್ರಜಾಹಾನಿ ಆಗತ್ತೆ. ಇದರಿಂದ ಪ್ರಜೆಗಳ ಶಾಪ ರಾಜನಿಗೆ ತಟ್ಟುತ್ತೆ. ಹಾಗಾದಾಗ ರಾಜನಿಗೆ ಅಪಕೀರ್ತಿ ಉಂಟಾಗಿಬಿಟ್ಟು ಇಹಾಪರ ಎರಡೂ ಕೂಡ ನಾಶವಾಗಿ ಹೋಗುತ್ತೆ, ಕೆಡುತ್ತದೆ. ಇದನ್ನ ತಿಳಿಯದೆ ರಾಜ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀಬಹುದೇನಪ್ಪ, ವರ್ತಿಸಬಹುದೇನಪ್ಪ ಎಂದೂ ಕೂಡದು ಎಂದು ಹೇಳುತ್ತಾ ಮತ್ತೆ ಹೇಳುತ್ತಾರೆ ವ್ಯಾಸರು. ರಾಜ ಕೇಳೋ,

0: ವಿಷ್ಣುವಿನ ಪೂಜೆ ಮಾಡದವನಿಗೆ ಸದ್ಗತಿ ಇದೆಯೇ? ಇರ್ಲಿ ಧರ್ಮರಾಜ, ಈಗ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕೇಳು, ಯಾವ ಪ್ರಶ್ನೆಯನ್ನಾದರೂ ಕೇಳು ಎಂದು ವ್ಯಾಸರು ಹೇಳಿದಾಗ, ಆಗ ಧರ್ಮರಾಜ ಕೇಳುತ್ತಾನೆ, ಲಕ್ಷ್ಮೀದೇವಿಯು ಯಾರ ಮನೆಯಲ್ಲಿ ನೆಲೆಸಿರುತ್ತಾಳೆ, ಅವಳು ಗೋಚರಿಸ್ತಾಳೆ ಅಂತ ಕೇಳಿದಾಗ, ಅದಕ್ಕೆ ವ್ಯಾಸರು ಹೇಳ್ತಾರೆ, ವತ್ಸ ಕೇಳು.
1: ವತ್ಸ ಕೇಳ್ ಆದೊಡೆ, ಈ ಧರೆಯೊಳ್ ಅಖಿಳ ಪ್ರಾಣಿ ವತ್ಸಲನ ಸತ್

0: ಸುಸ್ಥಿರೆಯಾಗಿ ನೆಲೆಸಿರ್ಪಳು.
1: ಲೋಕದ ಸಮಸ್ತ ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡುವ, ಸತ್ಯ ಮತ್ತು ಶೌಚಗಳಿರುವ ಮನೆಯಲ್ಲಿ ಲಕ್ಷ್ಮಿ ಅಲಂಕಾರ ಪ್ರಾಯಳಾಗಿರುತ್ತಾಳೆ, ನೆಲೆಸಿರುತ್ತಾಳೆ ಎನ್ನುತ್ತಾರೆ ವ್ಯಾಸರು. ರಾಘವಾಂಕ ಹೇಳುತ್ತಾನೆ, ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು, ಎರಡಿಲ್ಲ. ಉಪನಿಷತ್ತು ಹೇಳುತ್ತೆ, ಸತ್ಯೇನ ವಾಯುರಾವಾತಿ, ಸತ್ಯೇನ ಆದಿತ್ಯೋ ರೋಚತೆ, ದಿವಿ ಸತ್ಯಂ ವಾಚ ಪ್ರತಿಷ್ಠ, ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸತ್ಯದಲ್ಲಿ ಎಲ್ಲವೂ ನೆಲೆಸಿದೆ, ಎಲ್ಲವೂ ಪ್ರತಿಷ್ಠಿತವಾಗಿದೆ ಎನ್ನುತ್ತದೆ ಉಪನಿಷತ್ತು. ಶೌಚದಲ್ಲೂ ಅಂತರಂಗ ಶೌಚ, ಬಹಿರಂಗ ಶೌಚ ಅನ್ನತಕ್ಕಂತಹದ್ದು ಎರಡು ರೀತಿ. ಸ್ನಾನಾದಿಗಳಿಂದ ದೇಹ ಶುದ್ಧಿ ಮಾಡಿಕೊಳ್ಳಬಹುದು. ಕಾಮಕ್ರೋಧಾದಿ ಅರಿಷಡ್ವರ್ಗವನ್ನ ಗೆದ್ದಬಿಟ್ಟು ಅಂತರಂಗ ಶೌಚವನ್ನ ನಾವು ಸಾಧಿಸಬೇಕು. ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಜೊತೆಗೆ ಎಲ್ಲಿ ಪತಿಪರಾಯಣೆಯಾದ ಸತಿಯೂ ಮನ್ಮಥನ ಅಸ್ತ್ರಗಳಿಗೆ ಅಳುಕದೆ ಪರಸತಿಯರನ್ನ ಮಾತೆಯಂತೆ ಕಾಣುವ ಪುರುಷನೂ ಇರುವರೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರುತ್ತಾಳೆ. ಮುಂದೆ ಅನ್ನದ ಶ್ರೇಷ್ಠತೆಯನ್ನ ವ್ಯಾಸರು ಹೇಳುತ್ತಾರೆ.

ಕ್ಕಿಂತಲೂ ಆಹಾರ ಧಾನ್ಯಗಳೇ ಹೆಚ್ಚು ಶ್ರೇಷ್ಠ ಎಂದು ತಿಳಿದು ಆಹಾರ ಧಾನ್ಯಗಳನ್ನ ಯಾರು ಒದಗಿಸುತ್ತಾರೋ, ಯಾರು ಬೆಳೆಯುತ್ತಾರೋ, ಮತ್ತು ಕೂಡ ಅನ್ನವು ರತ್ನ ಕಿಮ್ಮಡಿ ಶ್ರೇಷ್ಠ ಎಂದು ಯಾರು ಅನ್ನದಾನ ಮಾಡ್ತಾರೋ ಎಂದು ಅನ್ನದ ಮಹಿಮೆಯನ್ನ ವ್ಯಾಸರು ಧರ್ಮರಾಜನಿಗೆ ಹೇಳ್ತಾರೆ. ಉಪನಿಷತ್ತು ಹೇಳುತ್ತದೆ, ಅನ್ನಂ ಬ್ರಹ್ಮೇ ದಿವ್ಯ ಜಾನಾತ್ ಅನ್ನಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇ ನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿ ಸಂವಿಶಂತೀತಿ. ಅನ್ನದಿಂದಲೇ ಸಮಸ್ತ ಪ್ರಾಣಿಗಳು ಹುಟ್ಟುತ್ತೆ, ಜೀವಿಸುತ್ತೆ, ಬಾಳುತ್ತೆ. ಹಾಗಾಗಿ ಅನ್ನವು ಅತ್ಯಂತ ಶ್ರೇಷ್ಠ ಉಪನಿಷತ್ತು ಹೇಳುತ್ತೆ. ಅದನ್ನೇ ವ್ಯಾಸರು ಹೇಳಿಬಿಟ್ಟು ಅಂತಹ ಅನ್ನವನ್ನ ದಾನ ಮಾಡುವವನ ಹಾಗೆಯೇ ಅತಿಥಿ ಬಾಲಕನಿರಲಿ ಹಿರಿಯನಾಗಿರಲಿ ಸಮಾನವಾಗಿ ಸತ್ಕರಿಸುವ ತನ್ನ ತಂದೆ ತಾಯಿ ಸಹೋದರರು ಹಾಗೂ ಬಂಧು ಬಳಗಗಳನ್ನು ಮನ್ನಿಸುವ ಸದಾಚಾರ ಸಂಪನ್ನನ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ನೋಡು ಯುಧಿಷ್ಠಿರ, ಶ್ರೀ ಮಹಾಲಕ್ಷ್ಮೀ

ಮೇಲ್ಮೆಯ ಬೇಟಗೊಳಗಾಗದನ ಮಾನ ನಿಧಿಯನಿಸುವನ ತೀರ್ಥ ಸಂಗತನ ಸಲೆಕೂಟ ಸಖ್ಯವಂ

0: ಮಧುರವಾಗಿ ಮಾತನಾಡುವವನ, ಕೃತಜ್ಞನಾದವನ, ದಾನಿಯ, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗದವನ, ಸ್ವಾಭಿಮಾನಿಯ, ತೀರ್ಥಯಾತ್ರಾಪರನ, ಎಂದೂ ಸುಳ್ಳು ಸಾಕ್ಷಿ ಹೇಳದವನ, ತನ್ನ ಕರ್ತವ್ಯದಲ್ಲಿ ಎಂದೂ ಲೋಪ ಮಾಡದವನ, ಪರೋಪಕಾರಿಯಾದವನ, ಧರ್ಮ ಕಾರ್ಯದಲ್ಲಿ ಯಾವಾಗಲೂ ನಿರತನಾಗಿರುವವನ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಕಾಯಮ್ಮಾಗಿ ವಾಸ ಮಾಡ್ತಾಳೆ. ಇಷ್ಟು ಹೇಳಿ ವ್ಯಾಸರು ಹೇಳ್ತಾರೆ, ನೋಡು, ಆ ಮಹಾಲಕ್ಷ್ಮಿ ಇವರಲ್ಲಿ ಕಾಯಂ ವಾಸ ಮಾಡ್ತಾಳೆ, ಇವರನ್ನ ತೊರೆದು ಹೋಗ್ತಾಳೆ. ಯಾರನ್ನ ಕೇಳ್ತೀಯಾ ಕೇಳು.
1: ಹೊಸ್ತಿಲೊಳ್

0: ಅವನ್ನ ಕದಿಯತಕ್ಕಂತಹವನನ್ನ ಲಕ್ಷ್ಮಿ ತೊರೆದು ಹೋಗದೇ ಇರುವಳೇನಪ್ಪ ಅಂತ ಹೇಳ್ತಾ ಹೀಗೆ ಅನೇಕ ಧರ್ಮಗಳನ್ನ ವಿವರಿಸಿದ ವ್ಯಾಸರು ಹೇಳುತ್ತಾರೆ, ಇವರ ಹತ್ತಿರವೂ ಕೂಡ ಆ ಲಕ್ಷ್ಮಿ ಸುಳಿಯೋದಿಲ್ಲ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಹಾಸ್ಟೆಲು, ಒರಳು, ಒನಕೆ ಇವುಗಳ ಮೇಲೆ ಯಾರು ಕುಳಿತುಕೊಳ್ತಾರೋ ಅವರನ್ನ ಏಕಕಾಲದಲ್ಲಿ ಎರಡೂ ಕೈಗಳಿಂದ ತಲೆಯನ್ನ ಪರಪರಪರ ತುರಿಸಿಕೊಳ್ಳುವವನನ್ನ, ಯಾವಾಗಲೂ ಜೂಜಾಟದಲ್ಲಿ ನಿರತರಾಗಿರುವವನನ್ನ, ಹೊಟ್ಟೆ ಬಾಕ ಅಂದ್ರೆ ಹೆಚ್ಚು ತಿನ್ನುವವನನ್ನ, ನಿಂತುಕೊಂಡು ನೀರು ಕುಡಿಯುವವನನ್ನ, ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ನಿದ್ರಿಸುವವನನ್ನ, ಆತ್ಮಸ್ತುತಿ ಅಂದ್ರೆ ತನ್ನನ್ನ ಹೊಗಳಿಕೊಳ್ಳೋದು, ಪರನಿಂದೆ ಅಂದ್ರೆ ಇನ್ನೊಬ್ಬರನ್ನ ಬೈಯೋದು, ಇದರಲ್ಲಿ ತೊಡಗಿದವನನ್ನ, ಸಮಯ ನೋಡಿಬಿಟ್ಟು ಪರರ ವಸ್ತುಗಳ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ. ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನ ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನ ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿಅಭಿವೃದ್ದಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ಹಾಗೂ ಖರೀದಿ ಅವಧಿಯನ್ನು 60 ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ

0: ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು.

0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ದ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಬಹಳಷ್ಟು ಚರ್ಚೆ ಮಾಡಿ, ಸಾವಧಾನದಿಂದ ಆಲೋಚನೆ ಮಾಡಿ 1906 ಬ್ರಹ್ಮಚಾರ್ಯ ವೃತ್ತವನ್ನು ಕೈಕೊಂಡ್ರು. ಅಲ್ಲಿವರೆಗೆ ಹೆಂಡತಿ ಜೊತೆಗೆ ವಿಚಾರ ಮಾತಾಡಲಿಲ್ಲ. ವೃತ್ತ ಹಿಡಿಯುವಾಗ ಮಾತ್ರ ಆಕೆ ಸಲಹೆಯನ್ನು ಕೇಳಿದ್ರಂತೆ. ಅವ್ರದ್ದೇನು ಆಕ್ಷೇಪಣೆ ಇರಲಿಲ್ಲ. ಆದರೆ ಕೊನೆ ನಿರ್ಣಯ ತಗೊಳ್ಳೋದಕ್ಕೆ ಇವರಿಗೆ ಬಹಳ ಕಷ್ಟ ಆಯಿತು. ಇವರಲ್ಲಿ ಶಕ್ತಿ ಇರಲಿಲ್ಲ. ವಿಕಾರಗಳನ್ನು ಹಿಡಿದ ಇಟ್ಕೊಳ್ಳೋದು ಹೇಗೆ? ಹೆಂಡತಿ ಜೊತೆಗೆ ಸಹ ವಿಕಾರದಿಂದ ಅಲಿಪ್ತನಾಗಿರೋದು ಒಂದು ವಿಚಿತ್ರ ಅನ್ನಿಸ್ತು. ಆದರೆ ಈಶ್ವರನ ಮೇಲೆ ಭಾರ ಹಾಕಿ ವೃತ ಕೈಕೊಂಡೆ. ಆ ವೃತ ಕೈಕೊಂಡು 20 ವರ್ಷಗಳ ನಂತರ ಕೂಡ ಗಾಂಧೀಜಿ ಹೇಳ್ತಾರೆ, ನನಗೆ ಆಶ್ಚರ್ಯನೂ ಆಗ್ತದೆ, ಆನಂದನೂ ಆಗ್ತದೆ. ಹೆಚ್ಚು ಕಡಿಮೆ ಈ ಪ್ರಯತ್ನ 1901 ಆದರೂ ಕೂಡ, ಆದರೆ 1906 ನಂತರ ನನಗೆ ದೊರೆತಂಥ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚಾರ್ಯದ ಮಹಿಮೆ ದಿನ ದಿನಕ್ಕೆ ಸ್ಪಷ್ಟವಾಗ್ತಾ ಬಂತು. ವೃತ ಇವರು ಹಿಡಿದಿದ್ದು ಫೀನಿಕ್ಸ್ನಲ್ಲಿದ್ದಾಗ. ರೋಗಿಗಳ ಶುಶ್ರೂಷೆ ಕಾರ್ಯದಿಂದ ಬಿಡುಗಡೆ ಆದ ಕೂಡಲೇ ಇವರು ಫೀನಿಕ್ಸ್ಗೆ ಹೋದರು. ಅಲ್ಲಿಂದ ಜಾನ್ಸ್ಬರ್ಗ್‌ಗೆ ಬರಬೇಕಾಯಿತು. ಹಿಂದಿರುಗಿ ಬಂದು 1 ತಿಂಗಳೊಳಗಾಗಿ ಸತ್ಯಾಗ್ರಹ ಸಂಗ್ರಾಮದ ಅಂಕುರಾರ್ಪಣೆ ಆಯಿತು. ಗೊತ್ತಿಲ್ಲದಂತೇನೋ ಎಂಬಂತೆ ಬ್ರಹ್ಮಚಾರ್ಯ ವೃತ ಅದಕ್ಕೆ ಸಿದ್ಧಪಡಿಸ್ತಾ ಇತ್ತು. ಇವರು ಜಾನ್ಸ್ಬರ್ಗ್‌ಗಲ್ಲಿ ಮನೆ ಹೆಚ್ಚು ವೆಚ್ಚ ಎಲ್ಲ ತಗ್ಗಿಸ್ಬಿಟ್ಟು ಬ್ರಹ್ಮಚಾರ್ಯ ವೃತ ಪಾಲನೆಗೆ ಅನ್ನೋ ಹಾಗೆ ಫೀನಿಕ್ಸ್‌ಗೆ ಹೋದಂಗಾಗಿತ್ತು. ಅವ್ರು ಹೇಳ್ತಾರೆ, ಬ್ರಹ್ಮಚಾರ್ಯ ವೃತವನ್ನು ಸರಿಯಾಗಿ ಪಾಲಿಸೋದು ಅಂದರೆ ಬ್ರಹ್ಮದರ್ಶನ ಅಂತ. ಇದು ನನಗೆ ಶಾಸ್ತ್ರಾಭ್ಯಾಸದಿಂದ ಉಂಟಾಗಲಿಲ್ಲ, ಅನುಭವದಿಂದ ಸಿದ್ಧಿಯಾಯಿತು ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ಶಾಸ್ತ್ರಗ್ರಂಥಗಳನ್ನು ಆಮೇಲೆ ಓದಿದರು. ಈ ವೃತಾನುಷ್ಠಾನದಲ್ಲಿ ಒಂದೊಂದು ದಿನ ಬ್ರಹ್ಮಚಾರ್ಯದ ದೇಹದ, ಮನಸ್ಸಿನ ಮತ್ತು ಆತ್ಮದ ರಕ್ಷಣೆ ಇದೆ ಅಂತನ್ನುವಂಥ ಜ್ಞಾನದ ಸಮೀಪಕ್ಕೆ ಅವ್ರನ್ನ ಕರ್ಕೊಂಡು ಹೋದಂಗೆ ಅನ್ನಿಸ್ತು. ಈಗ ಅವರಿಗೆ ಬ್ರಹ್ಮಚಾರ್ಯ ಘೋರವಾದ ತಪಸ್ಸೆ ಆಗಲಿಲ್ಲ, ಅದರ ಬದಲು ಅತ್ಯಂತ ಶಾಂತಿಮಯವಾದಂಥ ಆನಂದದಾಯಕವಾದಂಥ ಒಂದು ಪ್ರಯೋಗ ಆಯಿತು. ಪ್ರತಿದಿನ ಅದರ ಹೊಸ ಸೊಬಗು ಕಾಣಿಸ್ತಾ ಇತ್ತು. ಹೀಗೆ ದಿನ ದಿನ ಆನಂದದಾಯಕ ಆಗ್ತಾ ಇದ್ರೂ ಅದು ಆಚರಣೆ ತುಂಬ ಸುಲಭ ಆಗಿತ್ತು ಅಂತ ಯಾರೂ ಭಾವಿಸಬಾರ್ದು. ಗಾಂಧೀಜಿಗಾಗ 56 ವರ್ಷ ಆಗಿದ್ದರೂ ಕೂಡ ಅದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅದು ಕತ್ತಿ ಅಲಿಗಿನ ಮೇಲೆ ನಡೆಯುವಂತೆ ಎಂಬುದು ದಿನ ದಿನಕ್ಕೆ ಅವರ ಅನುಭವಕ್ಕೆ ಬರ್ತಾ ಇತ್ತು. ನಿರಂತರವಾದ ಜಾಗರೂಕತೆ ಬಹಳ ಮುಖ್ಯ ಅಂತನಿಸ್ತು. ಇನ್ನೊಂದು ವಿಷಯ ಅವ್ರಿಗೆ ಅರ್ಥ ಆದದ್ದು, ಬ್ರಹ್ಮಚಾರ್ಯ ವೃತ್ತವನ್ನು ಪಾಲಿಸುವವರಿಗೆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾಲಿಗೆ ರುಚಿ ಮೇಲೆ ಪೂರ್ಣ ಹತೋಟಿ ಇಡೋದರಿಂದ ಬ್ರಹ್ಮಚಾರ್ಯ ವೃತಾನುಷ್ಠಾನ ಸುಲಭ ಆಗ್ತದೆ ಅಂತ ಗೊತ್ತಾಯಿತು. 6-7 ವರ್ಷ ಅನುಭವದಿಂದ ಅವ್ರಿಗೆ ಅನಿಸಿದ್ದೇನು ಅಂದರೆ, ಬ್ರಹ್ಮಚಾರಿಗೆ ಉತ್ತಮವಾದ ಆಹಾರ ಅಂದರೆ ಹೊಸ ಮಾಗಿದ ಹಣ್ಣುಗಳು ಮತ್ತು ನೆಲಗಡಲೆ ಮತ್ತು ಉಳಿದ ಬೀಜಗಳು ಅಂತ ಗೊತ್ತಾಯಿತು. ಈ ಬಗೆಯ ಆಹಾರವನ್ನು ತಿಂತಾ ಇದ್ದಾಗ ಇವರಿಗೆ ವಿಕಾರ ಭಾವನೆಗಳು ಕಮ್ಮಿ ಆಗ್ತಾ ಇತ್ತು. ಬ್ರಹ್ಮಚಾರ್ಯ ವೃತ ಮಾಡೋ ಕಷ್ಟನೇ ಆಗಲಿಲ್ಲ. ಹಾಲು ಕುಡಿಯೋಕೆ ಶುರು ಮಾಡಿದ ಮೇಲೆ ಬ್ರಹ್ಮಚಾರ್ಯ ಪಾಲನೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಲಿನಂತೆ ಇರುವಂಥ ಪುಷ್ಟಿಕರವಾದ ಮತ್ತು ಸುಲಭವಾಗಿ ಜೀರ್ಣ

ಆಹಾರ ಇನ್ಯಾವುದೂ ಇಲ್ಲ. ಅದಕ್ಕೆ ವೈದ್ಯರು ಡಾಕ್ಟರು ಅದನ್ನು ಹೇಳ್ತಾರೆ. ಆದರೆ ಹಾಲು ಸ್ವಲ್ಪ ಮಟ್ಟಿಗೆ ಇಂದ್ರಿಯ ವಿಕಾರಕ್ಕೆ ಉತ್ಪಾದನೆ ಮಾಡ್ತದೆ ಅಂತ ಗೊತ್ತಿದ್ರು ಕೂಡ ನಾವು ಬೇರೆದವ್ರು ಬಿಡು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಚಾರ್ಯ ಪಾಲನೆಯಲ್ಲಿ ಆಹಾರದಲ್ಲಿ ಸಂಯಮ ಹೇಗೆ ಅವಶ್ಯನೋ ಹಾಗೆ ಉಪವಾಸ ಕೂಡ ಅವಶ್ಯ. ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದವು, ಅವನು ಅದಿಮಿಡೋದು ಹೊರತು ಅಂಕೆಯಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ. ಆಹಾರ ಇಲ್ಲದೆ ಹೋದಾಗ ಇಂದ್ರಿಯಗಳು ಬಲಹೀನ ಆಗ್ತವೆ ಅಂತ ಗೊತ್ತಿದೆ. ಯಾಂತ್ರಿಕ ಉಪವಾಸ ಮಾಡೋದ್ರಿಂದ ಅರ್ಥ ಇಲ್ಲ. ಉಪವಾಸ ಮಾಡುತ್ತಿರುವ ದೇಹದೊದಿಗೆ ಮನಸ್ಸು ಸಹಕರಿಸಬೇಕು. ಅಂದರೆ ದೇಹಕ್ಕೆ ದೊರಕದ ವಸ್ತುವಿಗೆ ಮನಸ್ಸಿನಲ್ಲೂ ಅರುಚಿ ಉಂಟಾಗಬೇಕು. ಮನಸ್ಸಲ್ಲಿ ತಿನ್ನಬೇಕು ಅಂತಿರ್ತದೆ, ಹಾಗೆ ತಿಂದೆ ಕೂಡೋದು ಉಪವಾಸ ಆಗೋಲ್ಲ. ಬ್ರಹ್ಮಚರ್ಯ ಪಾಲನೆಗೆ ಉಪವಾಸ ಮಾಡೋದು ಅನಿವಾರ್ಯ ನಿಯಮ ಅಂತ ಹೇಳ್ಬೋದು. ಬ್ರಹ್ಮಚರ್ಯ ಪಾಲನೆಯಲ್ಲಿ ಅನೇಕ ಸಾಧಕರು ವಿಫಲರಾಗ್ತಾರೆ. ಇದಕ್ಕೆ ಕಾರಣ ಅವು ತಮ್ಮ ಇಂದ್ರಿಯಗಳ ವಿಷಯದಲ್ಲಿ ಬ್ರಹ್ಮಚಾರಿಗಳು ಅಲ್ಲದವರು ನಡೆಯುವಂತೆ ನಡ್ಕೊಳ್ತಾರೆ. ಅವರ ಪ್ರಯತ್ನ ಹೇಗಿದೆ ಅಂದರೆ ಬೇಸಿಗೆಯಲ್ಲಿ ಕೊರೆಯೋ ಚಳಿಯನ್ನು ಅನುಭವಿಸಬೇಕು ಅನ್ನುವಂತೆ ವ್ಯರ್ಥ ಆಗ್ತದೆ. ಈ ದೇಹ ಅನ್ನೋದು ಒಂದು ಪರಮಾತ್ಮನ ದೇವಾಲಯ. ಬ್ರಹ್ಮಚರ್ಯ ಅಂದರೆ ಕಾಯ ವಾಚ ಮನಸ ಪೂರ್ಣ ಇಂದ್ರಿಯ ನಿಗ್ರಹ. ಈ ಸಂಯಮಗಳ ಅವಶ್ಯಕತೆ ದಿನ ದಿನ ಹೋದಾಗ ಅವ್ರು ಹೆಚ್ಚು ಅರ್ಥ ಆಗ್ತಾ ಹೋಯ್ತಂತೆ. ಅವ್ರು ಹೇಳ್ತಾರೆ, ಇದು ಕಷ್ಟದ ಕೆಲಸ. ಕಷ್ಟದ ಕೆಲಸ ಅಂದ ಮಾತ್ರಕ್ಕೆ ಅಸಾಧ್ಯ ಅಂತ ಯಾರೂ ಭಾವಿಸಬಾರ್ದು. ಬ್ರಹ್ಮಚರ್ಯ ಅನ್ನುವಂಥದ್ದು ಅತ್ಯುಚ್ಚ ಧ್ಯೇಯ. ಅದನ್ನು ಸಾಧಿಸೋದಕ್ಕೆ ಅತ್ಯುಚ್ಚ ಪ್ರಯತ್ನ ಕೂಡ ಅವಶ್ಯಕ ಅನ್ನೋದು ಬಹಳ ಮುಖ್ಯ. ಅದಂತ ಅವ್ರು ಹೇಳ್ತಾರೆ, ಇಂಥ ಬ್ರಹ್ಮಚರ್ಯವನ್ನು ಬರೀ ಮನುಷ್ಯ ಪ್ರಯತ್ನದಿಂದ ಸಾಧಿಸುವುದು ಅಸಾಧ್ಯ. ಅಲ್ಲಿವರೆಗೆ ನಾನು ಫಲಗಳ ಆಹಾರದಿಂದ ಮನೋವಿಕಾರಗಳನ್ನು ಜಯಿಸಬೇಕು ಅಂತ ಭ್ರಾಂತಿ ಇದ್ದೆ ಅಂತ ಹೇಳ್ತಾರೆ. ನಾನು ಮಾಡಬೇಕಾದ ಮತ್ತೇನಿಲ್ಲ ಅಂತ. ಅವ್ರ ಕೊನೆಗೆ ಅರ್ಥ ಆದದ್ದೇನು ಅಂದರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆತ್ಮಾರ್ಥಿಯ ಅಂತಿಮ ಸಾಧನ ಭಗವಂತ ಮತ್ತು ಅವನ ಅನುಗ್ರಹ. ಅವನ ಅನುಗ್ರಹ ಇದ್ದಾಗ ಮಾತ್ರ ನಾನು ಮಾಡಿದಂಥ ವ್ರತ ಸಾರ್ಥಕ ಆಗ್ತದೆ. ಅನುಗ್ರಹ ಇಲ್ಲದೆ ಹೋದರೆ ಯಾವುದೂ ಸಾರ್ಥಕ ಆಗೋದಿಲ್ಲ ಅನ್ನೋ ವಿಚಾರವನ್ನು ಕಂಡುಕೊಂಡೆ ಅಂತ ಗಾಂಧಿ ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಂಥರ ಭೋಗ ಜೀವನ, ಅಲಂಕಾರ ಬಟ್ಟೆ ಭರ್ಜರಿ ಇರಬೇಕು. ಆದರೆ ಬಹುಕಾಲ ನಡೆಯಲಿಲ್ಲ ಅದು ಅಂತ ಹೇಳ್ತಾರೆ. ಇವರು ಎಚ್ಚರಿಕೆಯಿಂದ ಮನೆಯನ್ನು ಸಾಮಾನುಗಳಿಂದ ಸಜ್ಜೆ ಮಾಡಿದರೂ ಅದರ ಬಗ್ಗೆ ಮೋಹ ಇರಲಿಲ್ಲ. ಆ ಜೀವನ ಪ್ರಾರಂಭ ಮಾಡಿದ ತಕ್ಷಣ ಮನಸ್ಸಲ್ಲಿ ಬಂತು ಇನ್ನು ಜೀವನ ಸರಳ ಮಾಡ್ಕೋಬೇಕು ಅಂತ. ಆಗ ತಕ್ಷಣ ಖರ್ಚು ವರ್ಚುಗಳನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದರು. ಈ ಅಗಸನಿಗೆ ತಿಂಗಳು ತಿಂಗಳು ಕೊಡಬೇಕಾದಂಥ ಹಣ ಹೆಚ್ಚಾಗ್ತಾ ಇತ್ತು. ಅವನು ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಮಡಿ ಮಾಡಿ ತಂದು ಕೊಡ್ತಿರಲಿಲ್ಲ. ಹೀಗಾಗಿ 2-3 ಡಜನ್ ಶರ್ಟ್ ಕಾಲರ್ಗಳು ಇದ್ದರೂ ಸಾಕಾಗ್ತಿರಲಿಲ್ಲ. ಪ್ರತಿದಿನೂ ಮಡಿ ಮಾಡಿದ ಕಾಲರ್ ಹಾಕೋಬೇಕಾಗ್ತಿತ್ತು. ಮತ್ತು ಶರ್ಟ್ಗಳನ್ನು ನಿತ್ಯ ಬದಲಾಯಿಸದೆ ಹೋದರೂ ಕೂಡ ದಿನ ಬಿಟ್ಟು ದಿನ ಬದಲಾಯಿಸಬೇಕಾಗ್ತಿತ್ತು. ಖರ್ಚು ಜಾಸ್ತಿ ಆಗ್ತಾ ಇತ್ತು. ಇದು ಅನಾವಶ್ಯಕ ಅಂತ ತೋರಿಸ್ತು ಗಾಂಧಿಗೆ. ಈ ಹಣವನ್ನು ಉಳಿಸಬೇಕು ಅಂತ ತಾವೇ ಒಗೆಯೋ ಉಪಕರಣಗಳನ್ನು ಕೊಂಡ್ಕೊಂಡ್ರಂತೆ. ಬಟ್ಟೆಗಳನ್ನು ಮಡಿ ಮಾಡೋ ವಿಷಯವಾಗಿ ಒಂದು ಪುಸ್ತಕ ತಗೊಂಡು ಓದಿದರು. ಅಧ್ಯಯನ ಮಾಡಿ ಹೆಂಡತಿಗೂ ಹೇಳಿಕೊಟ್ರು. ಅದರಿಂದ ಕೆಲಸನ ಹೆಚ್ಚಾಯಿತು. ಆದರೆ ಈ ಹೊಸ ಕೆಲಸದಿಂದ ಮನಸ್ಸಿಗೆ ಆನಂದ ಆಗ್ತಿತ್ತಂತೆ. ಅವರೇ ಮೊದಲೇ ಸಲ ಮಡಿ ಮಾಡಿದ ಕಾಲರನ್ನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಿದರು ಅಂದರೆ, ಬೇಕಾದಕ್ಕಿಂತ ಹೆಚ್ಚು ಗಂಜಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಇರಲಿಲ್ಲ. ಕಾಲರ್ ಎಲ್ಲಿ ಸುಟ್ಟು ಹೋಗ್ತದೋ ಅಂತ ಇಸ್ತ್ರಿ ಪೆಟ್ಟಿಗೆಯನ್ನು ಬಿಸಿ ಕಮ್ಮಿ ಮಾಡಿದರು. ಮತ್ತು ಜಾಸ್ತಿ ಊರಿ ಊರಿ ಇಸ್ತ್ರಿ ಮಾಡಲಿಲ್ಲ. ಇದ್ರ ಫಲವಾಗಿ ಏನಾಯಿತು ಅಂದರೆ, ಕಾಲರ್ ತಕ್ಕ ಮಟ್ಟಿಗೆ ಬಿರುಸಾದರೂ ಕೂಡ ಅದ್ರ ಮೇಲಿನ ಹಿಟ್ಟು ಉದುರುತ್ತಾ ಇತ್ತಂತೆ. ಅದೇ ಕಾಲರ್ನ ಹಾಕ್ಕೊಂಡು ಕೋರ್ಟಿಗೆ ಹೋದರು. ಈ ಥರ ಬ್ಯಾರಿಸ್ಟರ್ಸ್ ಎಲ್ಲ ಅಪಹಾಸ್ಯ ಮಾಡಿದ್ರಂತೆ ಇವ್ರನ್ನ. ಇವ್ರಿಗೇನು ಬೇಜಾರಾಗ್ತಿರ್ಲಿಲ್ಲ. ಇವ್ರು ಹೇಳ್ಕೊಂಡ್ರಂತೆ, ನನ್ನ ಬಟ್ಟೆಗಳನ್ನು ನಾನೇ ಮಡಿ ಮಾಡ್ಕೊಳ್ತೇನೆ, ಇದು ಮೊದಲೇ ಸಲ ಪ್ರಯೋಗ ಮಾಡಿರೋದು, ಗಂಜಿ ಹೆಚ್ಚಾ ಹಿಟ್ಟು ಉದುರ್ತಾ ಇದೆ, ನನಗೇನು ತೊಂದರೆ ಇಲ್ಲ, ನಿಮಗೆ ವಿನೋದಕ್ಕೆ ಅವಕಾಶ ಆಯ್ತಲ್ಲ, ಅದು ಒಂದು ಲಾಭನೇ ಅಲ್ವಾ ಅಂದರು. ಅಲ್ಲ, ಇಲ್ಲಿ ಅಗಸ್ರಿಗಿಲ್ಲದೆ ಬರಗಾಲ ಬಂತ, ಅಗಸ್ರಿ ಇಲ್ವಾ ಇಲ್ಲಿ ಅಂತ. ಇವ್ರು ಹೇಳಿದ್ರು, ಅಗಸ್ರವ್ ಇದ್ದಾನೆ, ಆದರೆ ಕೊಡೋ ಹಣ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲರ್ನ ಮಡಿ ಮಾಡೋ ಕೂಲಿ ಆ ಕಾಲರ್ ಬೆಲೆ ಅಷ್ಟೇ ಆಗ್ತಾ ಇದೆ. ಜೊತೆಗೆ ಅವನ ಮೇಲೆ ಅವಲಂಬನೆ ಮಾಡಬೇಕಲ್ವಾ ನಾವು, ಆದರೆ ನನ್ನ ವಸ್ತುಗಳನ್ನು ನಾನೇ ಮಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದ್ರಂತೆ. ಇವ್ರ ಮಿತ್ರರಿಗೆ ಇವ್ರ ಸ್ವಾವಲಂಬನ ಸುಖ ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಕಾಲದೊಳಗೆ ಇವ್ರ ಬಟ್ಟೆಗಳಿಗೆ ಅದ್ಭುತವಾದ ನಿಪುಣನಾದ ಅಗಸ ಇವರೇ ಆಗ್ಬಿಟ್ರು. ಇವ್ರು ಮಡಿ ಮಾಡ್ತಿದ್ದದ್ದು ಅಗಸರ್ ಮಡಿಗೆ ಯಾವ ವಿಧದಲ್ಲೂ ಕಡಿಮೆ ಆಗಲಿಲ್ಲ. ಇವ್ರ ಕಾಲರ್ಗಳು ಬೇರೆದವ್ರು ಧರಿಸ್ತಾ ಇದ್ದಿರಲ್ಲ, ಆ ಕಾಲರ್ಗಳಿಗಿಂತ ಗಟ್ಟಿಯಾಗಿ ಹೊಳಪಿನಲ್ಲಿ ಚೆನ್ನಾಗಿತ್ತಂತೆ. ಗೋಖಲೆ ಅವರು ದಕ್ಷಿಣ ಆಫ್ರಿಕಾಗೆ ಬಂದಾಗ ಅವ್ರ ಹಸ್ತ್ರ ಮಹಾದೇವ್ ಗೋವಿಂದ ನನಡೆಯವರು ನೆನಪಾಗಿ ಕೊಟ್ಟಂತ ಒಂದು ಅಂಗವಸ್ತ್ರ ಆಯಿತು. ಆ ನೆನಪಿನ ಗುರುತನ್ನು ಗೋಖಲೆಯವರು ಬಹಳ ಜೋಪಾನವಾಗಿ ಇಟ್ಕೊಳ್ತಾ ಇದ್ರಂತೆ. ವಿಶೇಷ ಸಂದರ್ಭದಲ್ಲಿ ಧರಿಸ್ತಾ ಇದ್ರು. ಜೋಹಾನ್ಸ್ಬರ್ಗ್ ಭಾರತೀಯರು ಅವರೊಂದು ಔತಣಕೂಟ ಕೊಟ್ಟಿದ್ರು. ವಿಶೇಷ ಸಮಾರಂಭ, ಅಂಗವಸ್ತ್ರ ಇಸ್ತ್ರಿ ಮಾಡಬೇಕಾಗಿತ್ತು. ಅದನ್ನು ಅಗಸ್ತ್ನೊಳಗೆ ಕಳಿಸಿ ಸಕಾಲದಲ್ಲಿ ತರಿಸೋದಕ್ಕೆ ಸಮಯ ಇರಲಿಲ್ಲ. ಗಾಂಧೀಜಿ, ನಾನೇ ಮಾಡಿಕೊಡ್ತೇನೆ ಅಂತ ಗೋಖಲೆಯವ್ರಿಗೆ ಅಂದ್ರಂತೆ. ಗೋಖಲೆ ಹೇಳಿದರು, ನೋಡಪ್ಪ, ವಕೀಲಿ ವೃತ್ತಿಯಲ್ಲಿ ನೀವು ಗಟ್ಟಿಗರು ಅಂತ ನಂಬಲ್ಲೆ ನಾನು.
ಆದರೆ ನಿಮ್ಮನ್ನು ಅಗಸ್ತ್ಯನಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೆಡಿಸ್ಬಿಟ್ರೆ

ಯಂಗ್ ವಸ್ತ್ರ ಎಷ್ಟು ಬೆಲೆ ಆದದ್ದು ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದರು. ಆ ವಸ್ತ್ರ ಹೇಗೆ ಬಂತು ಕಥೆಯನ್ನು ಗೋಖಲೆ ಅವರು ತುಂಬ ಉಲ್ಲಾಸದಿಂದ ಹೇಳಿದ್ರಂತೆ. ಆದರೂ ಇವರು ಹೌದು ನೀವು ಚಿಂತೆ ಮಾಡಬೇಡಿ ಅದನ್ನು ಚೆನ್ನಾಗಿ ಮಾಡ್ತೇನೆ ಅದು ಹಾಳು ಮಾಡೋದಿಲ್ಲ ಅಂತ ಹೇಳಿ ಅವರ ಅನುಮತಿ ತಗೊಂಡು ಇಸ್ತ್ರಿ ಮಾಡಿಕೊಟ್ಟು ಅವ್ರ ಮೆಚ್ಚುಗೆ ಪಡ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ ಗೋಖಲೆಯವ್ರ ಮೆಚ್ಚುಗೆ ಸಿಕ್ಕ ಮೇಲೆ ಜಗತ್ತೆಲ್ಲ ಮೆಚ್ಚುಗೆ ಕೊಡದೆ ಹೋದರೂ ನನಗೇನು ದುಃಖ ಇರಲಿಲ್ಲ ನನಗೆ ಅಂತ. ಈ ಅಗಸ್ತ್ರವನ ಮೇಲೆ ಅವಲಂಬನೆ ತಪ್ಪಿಸ್ಕೊಂಡಂಗೆ ಇವರು ಕ್ಷೌರಿಕನ ಕೈಯಿಂದನೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇಂಗ್ಲೆಂಡಿಗೆ ಹೋಗೋರೆಲ್ಲ ಮುಖ ಕ್ಷೌರ ಮಾಡೋದು ಕಲ್ಕೋತಾರೆ. ಅದು ಸ್ವಂತವಾಗಿ ತಲೆ ಕೂದಲು ಕತ್ತರಿಸ್ಕೊಳ್ಳೋದನ್ನು ಕಲಿತವ್ರು ಯಾರಾದರೂ ತಿಳಿದು ಅದಕ್ಕೆ ಅವ್ರೇನು ಮಾಡಿದ್ರು ತಾವೇ ಕಲ್ಕೋಬೇಕಾಗಿತ್ತಲ್ಲ. ಪ್ರಿಟೋರಿಯಾದಲ್ಲಿ ಒಂದು ಬಾರಿ ಇಂಗ್ಲೀಷ್ ಕ್ಷೌರಿಕನ ಅಂಗಡಿಗೆ ಹೋದರು. ಅವನು ಇವ್ರು ಕೂದಲು ಕತ್ತರಿಸೋಕೆ ಒಪ್ಪಲಿಲ್ಲ. ನೀ ಕಪ್ಪ ಮನುಷ್ಯ ನಾನೇನು ಕೂದಲು ಕತ್ತರಿಸಿದೆ ಅಂತ. ಅವನು ತೋರಿಸಿದಂಥ ತಿರಸ್ಕಾರ ಬಹಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ತಕ್ಷಣ ಅಂಗಡಿಗೆ ಹೋಗಿ ಒಂದು ಕತ್ತರಿ ಕೊಂಡ್ಕೊಂಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದಲು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾ ಹೋದರು. ಆದರೆ ಹಿಂಭಾಗದಲ್ಲೆಲ್ಲ ಕೆಟ್ಟೋಯ್ತು. ಕೋರ್ಟಿನ ಮಿತ್ರರೆಲ್ಲ ತಮಾಷೆ ಮಾಡಿ ನಕ್ಕರಂತೆ. ಇವರು ನೋಡಿ ನೋಡಿ ಗಾಂಧಿ ನಿಮ್ಮ ಕೂದಲಿಗೆ ಏನಾಗಿದೆ, ಇಲಿಗಳು ತಿಂದಂತೆ ಕಾಣ್ತಾ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏ ಇಲಿ ಏನು ತಿಂದಿಲ್ಲ, ಬಿಳಿ ಕ್ಷೌರಿಕ ನನ್ನ ಕಪ್ಪು ತಲೆಗೂದಲನ್ನು ಹೇಗೆ ಮುಟ್ಟಿಯಾನು, ನಾನೇ ಕತ್ತರಿಸ್ಕೊಂಡೆ, ಎಷ್ಟು ಕೆಟ್ಟು ಹೋದರೂ ಪರವಾಗಿಲ್ಲ ಅಂತ ಉತ್ತರ ಕೊಟ್ಟೆ. ಈ ಉತ್ತರದಿಂದ ಇವ್ರ ಮಿತ್ರರಿಗೆ ಏನು ಆಶ್ಚರ್ಯ ಆಗಲಿಲ್ಲ. ಗೊತ್ತಿತ್ತಲ್ಲ ಅವ್ರ ಸ್ವಭಾವ, ನನ್ನ ಕೂದಲನ್ನು ಕತ್ತರಿಸೋದಕ್ಕೆ ನಿರಾಕರಿಸಿದ್ರಲ್ಲಿ ಕ್ಷೌರಿಕನ ತಪ್ಪೇನಿರಲಿಲ್ಲ. ಯಾಕಂದರೆ ಅವನು ಕಪ್ಪು ಜನರ ಸೇವೆ ಮಾಡಿದರೆ ಅವನು ಬಿಳಿ ಗಿರಾಕಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ವಲ್ಲ. ಸ್ವಾವಲಂಬನ ಮತ್ತು ಸರಳತೆ ಯಾವ ತೀವ್ರದಲ್ಲಿ ಪ್ರಕಟಣೆ ಆಯಿತು ಅನ್ನೋದನ್ನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದರ ಬೀಜಾರೋಹಣ ಬಹಳ ಹಿಂದೆ ಆಗಿತ್ತು, ಅದಕ್ಕೀಗ ನೀರು ಹಾಕೋ ಕಾಲ ಬಂದಿದೆ, ನನ್ನ ಜೀವನ ಹೆಚ್ಚು ಸರಳ ಆಗ್ತಾ ಬಂತು ಅಂತ ಹೇಳ್ತಾರೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಕೇಳುಗರು, ಇದುವರೆಗೆ ಮುಂಬೈ ವಿವಿ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಸಂಗೀತ ಪ್ರಿಯರ ಮನ ಗೆಲ್ಲುವ ಜ್ಞಾನಕ್ಕೂ ಮನೋರಂಜನೆಗೂ ಸೇತುವೆಯಾಗಿರುವ ನಮ್ಮ ನೆಚ್ಚಿನ ನೇರ ಫೋನಿನ ಕಾರ್ಯಕ್ರಮ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ನೀತಾ ನಾಯ್ಕ್, ಹಾಗೂ ನನ್ನ ಜೊತೆ ಇದ್ದಾರೆ
1: ನಾನು ದೀಪಕ್ ಕುಮಾರ್. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ಸಂಖ್ಯೆಗೆ ಕರೆ ಮಾಡಬೇಕನ್ನೋದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0838 2253 455 ಮತ್ತು ನಮ್ಮ ಮೊಬೈಲ್ ಸಂಖ್ಯೆ 9840249740 ಮತ್ತೊಮ್ಮೆ ಕೇಳಿ 9480249740. ಅನಿತಾ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
0: ಹೌದು, ಮೊದಲಿನ ಒಂದು ಪ್ರಶ್ನೆಯನ್ನು ಕೇಳೋಕ್ಕೂ ಮೊದಲು ಹಾಡನ್ನು ಪ್ರಸಾರ ಮಾಡುವ ನೋಡೋಣ, ಅಲ್ಲಿವರೆಗೆ ಯಾರಾದರೂ ಕರೆ ಮಾಡ್ತಾರಾ ಅಂತ ಹೇಳಿ.

0: ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ಹಾ ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮಂಜುನಾಥ್ ಅಂತ.
0: ಮಂಜುನಾಥ್ ಅವರಾ? ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮಂಜುನಾಥ್ ಅವರೇ. ಇವತ್ತಿನ ಪ್ರಶ್ನೆಯನ್ನ ಕೇಳ್ಬೋದಾ? ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಒಂದು ಮರುಭೂಮಿ ಇದೆ ಭಾರತದ, ಒಂದು ಮರುಭೂಮಿಯಲ್ಲಿ ಕಲ್ಲುಗಳು ತನ್ನಿಂತಾನೆ ಚಲಿಸ್ತವೆ, ಆ ಮರುಭೂಮಿ ಯಾವುದು ಅಂತ ಹೇಳಿ. ಹೌದು, ಕಲ್ಲುಗಳು ತನ್ನಿಂತಾನೆ ಚಲಿಸ್ತವೆ ಆ ಮರುಭೂಮಿಯಲ್ಲಿ. ಆ ಮರುಭೂಮಿ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಅಥವಾ ಆ ಮರುಭೂಮಿಯ ಹೆಸರೇನು ಅಂತ ಹೇಳಿ.
1: ಮರುಭೂಮಿ ಹೆಸರು
0: ರಾಜಸ್ಥಾನ ಅಲ್ಲ.
2: ಕನ್ಯಾಕುಮಾರಿ ಕ್ಷೇತ್ರ ಇದೆ.
0: ಸುಳಿವು ಅಂತ ಹೇಳಿದ್ರೆ
2: ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎರಡೇ ರಾಜ್ಯದಲ್ಲಿ
0: ಭೂಮಿ ಇರೋದು.
2: ಇದು ರಾಜಸ್ಥಾನ ಅಂದ್ರೆ ತುಂಬಾ ಸಮೀಪ ಇದೆ, ಅದಕ್ಕೆ ಬಾರ್ಡರ್ ಸ್ಟೇಟ್.
1: ಮರುಭೂಮಿ ರಾಜಸ್ಥಾನ ಅಲ್ಲ ಸರ್.
0: ಹಲೋ, ರಾಜಸ್ಥಾನ ಅಲ್ಲ. ರಾಜಸ್ಥಾನದಲ್ಲಿ ಮರುಭೂಮಿ ಇದೆ, ಆದ್ರೆ ನಾನ್ ಕೇಳಿದ ಪ್ರಶ್ನೆ, ಕಲ್ಲುಗಳು ಆ ಮರುಭೂಮಿಯಲ್ಲಿ ತನ್ನಿಂತಾನೆ ಚಲಿಸ್ತವೆ, ಅಂದ್ರೆ ಕಲ್ಲು ಹಾದು ಹೋಗಿರುವಂತ ಒಂದು ಮಾರ್ಗ ಎದ್ದು ಕಾಣತ್ತೆ ಆ ಮರುಭೂಮಿಯಲ್ಲಿ, ಕಲ್ಲು ಚಲಿಸ್ತಾ ಇರೋದು ಕಾಣಿಸುತ್ತೆ. ಆ ಮರುಭೂಮಿ ಯಾವುದು ಅಂತ ಹೇಳಿ.
1: ಕರ್ನಾಟಕ ರಾಜ್ಯ ಮೇಡಮ್? ಬಳ್ಳಾರಿ.
0: ಇಲ್ಲ, ಗೊತ್ತಿಲ್ವಾ? ನೋಡೋಣ ಹಾಗಾದ್ರೆ, ಮತ್ತೆ ಯಾರಾದರೂ ಪ್ರಯತ್ನ ಮಾಡ್ತಾರ ಅಂತ ಹೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಂಜುನಾಥ್ ಅವರೇ. ನಮಸ್ತೆ.

ಕೆಳಗಡೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2253452 ಎಸ್ಟಡಿ ಕೋಡ್ 083832 ಅಥವಾ ಮೊಬೈಲ್ ಸಂಖ್ಯೆ 9480249470 ಗೆ

0: ಹಲೋ
1: ಹಲೋ
0: ಹಲೋ ನಮಸ್ತೆ. ಹಾ ನಮಸ್ತೆ, ಯಾರು ಮಾತಾಡ್ತಿರೋದು? ಹಾ ಆಕಾಶವಾಣಿ, ಹೌದು.
1: ಕಾರವಾರ ಬೈಕುಳದಿಂದ ಉಮಾಗೌಡ ಅಂತ ಮಾತಾಡ್ತಿದ್ದೀನಿ.
0: ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಾರ್ಯಕ್ರಮ ಗೊತ್ತಲ್ವಾ ನಿಮ್ಗೆ? ಪ್ರಶ್ನೆ, ಕಾರ್ಯಕ್ರಮ ಕೇಳ್ತಾ ಇದ್ರ?
1: ಕೇಳ್ತಾ ಇದ್ದೆ, ಪ್ರಶ್ನೆ ಹೇಳಿದ್ ಕೇಳಲಿಲ್ಲ ಅಂದ್ರೆ ಕಾಲ್ ಮಾಡ್ತಾ ಇದ್ದೀನಿ.
0: ಓ ಹೌದಾ, ಪ್ರಶ್ನೆ ಕೇಳ ಇನ್ನೊಮ್ಮೆ. ನಮ್ಮ ಭಾರತದ ಒಂದು ಮರುಭೂಮಿಯಲ್ಲಿ ಕಲ್ಲುಗಳು ತನ್ನಿಂತಾನೆ ಚಲಿಸ್ತವೆ, ಅಂದ್ರೆ ಕಲ್ಲುಗಳು ಚಲಿಸುವಂತ ಒಂದು ಮರುಭೂಮಿ ಯಾವುದು ಅಂತ ಹೇಳಿ ಭಾರತದಲ್ಲಿ?
1: ಕೇಳಿದ್ದೀನಿ, ಆದ್ರೆ ಅದು ಇವಾಗ ನನ್ ಪಟ್ಟಂತ ಹೇಳಿ
0: ನೆನ್ಪಿಗೆ ಬರ್ತಾ ಇಲ್ಲ. ನೆನ್ಪಿಗೆ ಬರ್ತಾ ಇಲ್ಲ
1: ನಾನು. ಅದು ಇನ್ನು ಎಲ್ಲಿ ಅಂತ ನನಗೀಗ
0: ಅದ್ರ ಬಗ್ಗೆ ಗೊತ್ತಿದೆ. ಈ ರೀತಿ ಕಲ್ಲು ಒಂದು ಮರುಭೂಮಿಯಲ್ಲಿ ಚಲಿಸ್ತದೆ ಅಂತ ಗೊತ್ತಿದೆ ನಿಮ್ಗೆ? ಹೌದಾ, ಆ ಮರುಭೂಮಿಗೆ ವೈಟ್ ಡೆಸರ್ಟ್ ಅಂತ ಕೂಡ ಹೇಳ್ತಾರೆ. ಬರ್ತಾ ಇಲ್ವಾ?
1: ಬರ್ತಾ ಇಲ್ಲ. ಇದು ಇದಲ್ಲ, ರಾಜಸ್ಥಾನ ಅಲ್ಲ, ಮತ್ತೆ ಅದೊಂದಿದೆ, ಆದ್ರೆ ಇದಲ್ಲ.
0: ಯಾವ ರಾಜ್ಯ, ಯಾವ ರಾಜ್ಯದಲ್ಲಿ ಇದೆ ಅಂತ ಆದ್ರೂ ಹೇಳ್ಬಹುದಾ?
1: ರಾಜ್ಯದಲ್ಲಿ
0: ಹಲೋ,
2: ಕಟ್ ಆಯ್ತು ಅನ್ಸುತ್ತೆ,
0: ಬಹುಶಃ ಕರೆ ಕಟ್ ಆಗಿದೆ ಅನ್ಸುತ್ತೆ, ನೋಡೋಣ.
3: ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು.
0: ಹಲೋ ಹಲೋ
2: ಬಹುಶಃ ಈ ಪ್ರಶ್ನೆ ಅವರಿಗೆ ತುಂಬಾ ಕಠಿಣ ಅನ್ಸುತ್ತೆ.
0: ಏನೋ
2: ಅವ್ರಿಗೆ ಗೊತ್ತಿದೆ ಅಷ್ಟೊಂದಿಗೆ, ರಾಜಸ್ಥಾನದಲ್ಲಿ ಮರುಭೂಮಿ ಇದೆ ಅನ್ನೋದು
0: ಎಲ್ರಿಗೂ. ಮರುಭೂಮಿ ಅಂತೇಳಿ ರಾಜಸ್ಥಾನ ಅಂತ ಹೇಳ್ಬಿಡ್ತಾರೆ,
2: ಅದಕ್ಕೆ ಪಕ್ಕದಲ್ಲಿರೋ ರಾಜ್ಯ.
0: ನೋಡೋಣ, ಒಂದ್ ಕರೆ ಬರ್ತಾ ಇದೆ. ಹಲೋ ಹಲೋ
1: ಹಲೋ ನಮಸ್ತೆ ಮೇಡಮ್.
0: ಹಾ ನಮಸ್ತೆ. ಓ ಕರೆ ಕಟ್ ಆಯ್ತಾ ಉಮ್ಮ ಅವರೇ?
1: ನೆಟ್ವರ್ಕ್ ಇಲ್ಲ.
0: ಹಾ ಹಾ ಹಾ ಹಾ, ಸರಿ ಸರಿ. ಹೇಳ್ತೀರಾ ಒಂದು ರಾಜ್ಯ ಯಾವ್ದು ಅಂತ ಹೇಳ್ತೀರಾ, ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿ?
1: ರಾಜ್ಯ ಅಷ್ಟು ನೆನಪಿಗೆ ಬರ್ತಾ ಇಲ್ಲ ಮೇಡಮ್, ಸುಳಿವು ಏನಾದ್ರು ಕೊಡ್ತೀರಿ ಸ್ವಲ್ಪ?
0: ಸುಳಿವು ಅಂತ
1: ಬರ್ತಾ ಇಲ್ಲ.
0: ಹಾ, ಇದು ಒಂದು ಉಪ್ಪಿನ ವಿಶ್ವ ಪ್ರಸಿದ್ಧ ಉಪ್ಪಿನ ಮರುಭೂಮಿ ಪ್ರದೇಶ, ಮತ್ತೆ ಇದು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಗಡಿ ಭಾಗದ ಸಮೀಪದಲ್ಲಿದೆ. ಕೇಳಿಸ್ತಾ ಇಲ್ವಾ? ನೆನ್ಪಾಗ್ತಾ ಇಲ್ವಾ?
2: ಹಿಂಟ್ ಕೊಡ್ಲ ಒಂದು ಲಾಸ್ಟ್. ನೀವು ರಾಜಸ್ಥಾನ್ ಅಂತ ಹೇಳಿದ್ರಲ್ಲ, ಅದು ರಾಜಸ್ಥಾನದ ಗಡಿಗೆ ಹೊಂದ್ಕೊಂಡಿರೋ ರಾಜ್ಯ ಇದು. ಮತ್ತೆ ಈಗ ಏನು, ಅದು ಮರುಭೂಮಿ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲಿ ದೇಶದ ದೊಡ್ಡ ಸಿಂಹಗಳಿರೋ ಒಂದು ಇದಿದೆ ಅಲ್ಲಿ, ಆ ಏರಿಯಾ, ಅದೇ ಪ್ರದೇಶ. ಈಗ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ಕಾಡು ಒಂದ್ ಕಡೆ ಮರುಭೂಮಿ ಆದ್ಮೇಲೆ ದಾಟಿ ಬಂದ್ಮೇಲೆ ಕಾಡು ಇದೆ ಅಲ್ಲಿ. ರಾಜ್ಯದ ಹೆಸರು ಹೇಳ್ಬೋದಾ? ರಾಜ್ಯದ ಹೆಸರು ಹೇಳ್ಬೋದಾ? ಮಹಾತ್ಮ ಗಾಂಧಿ ಅವ್ರ ರಾಜ್ಯ ಹೇಳ್ಬಿಡ್ತೀನಿ ನಾನೇ ನಿಮಗೆ. ಮಹಾತ್ಮ ಗಾಂಧಿ ಅವ್ರ ರಾಜ್ಯ ಯಾವ್ದಂತ ಗೊತ್ತಾ?
1: ತುಂಬಾ ಕೇಳ್ತಾ ಇರ್ತೀವಲ್ಲ ನಾವು ಪ್ರಶ್ನೆ ಉತ್ತರ, ಅದು ಇದೆಲ್ಲ ಜ್ಞಾಪಕ ಬರ್ತಾ ಇಲ್ಲ ಒಂದಿವ್ಸಲ್ಲ.

0: ಅಲ್ಲ ದೀಪಕ್ ಅವ್ರು ಇಷ್ಟು ಹೇಳಿದ ಮೇಲೆ ಈಗ
1: ಕೊಟ್ಬಿಡ್ಲ ಅವರಿಗೆ, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಅದೇ ರಾಜ್ಯದವರು.
0: ಗುಜರಾತ್ ಗುಜರಾತ್
2: ಅಯ್ಯೋ ದೇವ್ರೆ, ಅದು ನಾನು ಹೇಳ್ತಿದ್ದೆ ನನ್ನ ಬಾಯಲ್ಲಿ.
0: ಅದೇ ನಾವು ಹೇಳಿದ್ಮೇಲೆ ಗೊತ್ತಾಯ್ತಲ್ವಾ,
2: ನಾನು ಅದೇ ಹೇಳಿಕ್ ಮಾಡಿದ್ದೆ ಮೇಡಮ್ ನಿಜವಾಗ್ಲೂ. ಅಲ್ವ ಏನೋ ಮತ್ತೆ ಅಂತ ಹೇಳ್ಕೊಂಡು ನಾನು ಹೇಳಿಲ್ಲ.
0: ಅಲ್ಲ ಇಲ್ಲಿ ತಪ್ಪಿದ್ರೆ ಪರವಾಗಿಲ್ಲ ಪರವಾಗಿಲ್ಲ, ನೀವು ಇಲ್ಲೇನು ನಿಮ್ಗೆ ಮಾರ್ಕ್ಸ್ ಏನ್ ಕೊಡ ಆತರ ಏನಿಲ್ಲ, ನೀವು ತಪ್ಪಿದ್ರು ಪರವಾಗಿಲ್ಲ, ಗೆಸ್ ಮಾಡ್ಕೊಂಡು ಹೇಳ್ಬಹುದು, ತೊಂದ್ರೆ ಇಲ್ಲ. ಇದು ಆ ಮರುಭೂಮಿ ಹೆಸರು, ಆ ಮರುಭೂಮಿ ಹೆಸರು ರಾನ್ ಆಫ್ ಕಚ್ ಅಂತ ಹೇಳಿ, ಈಗಾದ್ರೂ ನೆನಪಾಯ್ತಾ? ಹಾ, ಇಲ್ಲಿ ಇಲ್ಲಿ ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಮಳೆ ಬಂದಾಗ ಆ ಮರುಭೂಮಿಯಲ್ಲಿ ಪೂರ್ತಿ ನೀರಿರುತ್ತೆ. ಅಲ್ಲಿ ಆ ಮರುಭೂಮಿಯನ್ನ ನೋಡಿದಾಗ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಸಮುದ್ರ ಇದೆ ಏನೋ ಅಂತ ಅನಿಸ್ತದೆ ಮಳೆಗಾಲದಲ್ಲಿ. ಮತ್ತೆ ಬೇಸಿಗೆಯಲ್ಲಿ ಪೂರ್ತಿ ಆ ನೀರು ಆವಿಯಾಗ್ಬಿಡತ್ತೆ, ಮತ್ತಲ್ಲಿ ಏನ್ ಉಳಿಯುತ್ತೆ, ಬಿಳಿಯಾದ ಒಂದು ಉಪ್ಪಿನ ಪದರ ಇರುತ್ತೆ, ಲವಣಾಂಶ ಇರುತ್ತೆ, ಅದು ಬಿಳಿ ಉಪ್ಪಿನ ಪದರ, ಒಂದು ಹಿಮಾಲಯ ತರ ಕಾಣುತ್ತೆ ಅದು. ಅದಕ್ಕೆ ಅವ್ರಿ ಅದಕ್ಕೆ ವೈಟ್ ಡೆಸರ್ಟ್ ಅಂತ ಕೂಡ ಹೇಳ್ತಾರೆ. ಆಮೇಲೆ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬೆಳಗಿನ ಸಮಯ ಬಹಳ ಬಿಸಿ ಬಿಸಿಲು, ಮತ್ತೆ ರಾತ್ರಿಯಲ್ಲಿ ತುಂಬಾ ಚಳಿ, ಕೊರೆಯುವಂತ ಚಳಿ ಇರುತ್ತೆ. ಮತ್ತೆ ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಉಪ್ಪಿನಿಂದ ಕೂಡಿರುತ್ತೆ ಇದು. ಮತ್ತೆ ಚಂದ್ರನ ಬೆಳಕಿನಲ್ಲಿ ನೋಡಿದವಾಗ ಬೆಳ್ಳಿ ಅಂತರ ಮಿನುಗತ್ತೆ. ಇದನ್ನ ನೋಡ್ಲಿಕ್ಕೆ ಬಹಳಷ್ಟು ಜನರು ಬರ್ತಾರೆ ನೋಡೋದಕ್ಕೆ, ಈ ಒಂದು ಸೌಂದರ್ಯವನ್ನ ನೋಡೋದಕ್ಕೆ.
2: ನಮ್ಗೆ ಇದು ನೀವು ಇದು ಮಾಡಿದ್ರೆಲ್ಲ ಕಾರ್ಯಕ್ರಮ ತುಂಬಾ ತುಂಬಾ ವಿಷಯ ಗೊತ್ತಾಗ್ತಿದ್ರು, ಮಾತಾಡ್ಬೇಕಾದ್ರೆ ನಮ್ ಕಾಲ್ ಪ್ರಶ್ನೆ ಗೊತ್ತಿರ್ತಿದ್ರು ಅವಾಗ ಕಾಲ್ ತಗೋದಿಲ್ಲ,
0: ಅಂದ್ರೆ ಉತ್ತರ ಗೊತ್ತಿರ್ತದೆ ಅವಾಗ ನಿಮ್ ಕಾಲ್ ತಗೋದಿಲ್ಲ.
2: ಮತ್ತೆ ಯಾವಾಗ ಮಾಡ್ತೀನೋ ಅವಾಗ ನಮ್ಗೆ
0: ಉತ್ತರ ಗೊತ್ತಿರೋದಿಲ್ಲ. ಪರವಾಗಿಲ್ಲ. ಈ ಈ ಒಂದು ಮರುಭೂಮಿಯ ಭೇಟಿಗೆ ಹೆಚ್ಚಾಗಿ ನವೆಂಬರ್ ದಿಂದ ಫೆಬ್ರವರಿಯಲ್ಲಿ ವಾತಾವರಣ ತಂಪಾಗಿರ್ತದೆ, ಆ ಸಮಯದಲ್ಲಿ ಪ್ರವಾಸಕ್ಕೆ ಅಂತ ಹೇಳಿ ಬಹಳ ಜನರು ಹೋಗ್ತಾರೆ ಇದು ರನ್ ಆಫ್ ಕಚ್ ಈ ಮರುಭೂಮಿಗೆ. ಮತ್ತು ಇದೊಂದು ಅದ್ಭುತ ಸೌಂದರ್ಯವನ್ನು ತೋರಿಸುವ ವಿಶಿಷ್ಟ ಸ್ಥಳವಾಗಿದೆ, ಮತ್ತೆ ಭಾರತದ ಒಂದು ಹೆಮ್ಮೆಯ ಪ್ರವಾಸಿ ತಾಣ ಇದು ಅಂತ ಹೇಳ್ಬಹುದು. ಮತ್ತೆ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಯಾಕಂತ ಹೇಳಿದ್ರೆ ಕಲ್ಲುಗಳು ನಡೀತವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಂತ ಹೇಳಿ ವಿಜ್ಞಾನಿಗಳೆಲ್ಲ ಇದು ಶೋಧನೆಯನ್ನ ಮಾಡಿದ್ದಾರೆ. ಇಲ್ಲಿ ಮಳೆ ಬೆಳಿಗ್ಗೆ ಬಿಸಿಲಿರ್ತದೆ, ರಾತ್ರಿ ಮಳೆಯ ಚಳಿ ಇರ್ತದೆ, ಮತ್ತೆ ಮಳೆಗಾಲದಲ್ಲಿ ಸಮುದ್ರ ತರ ಆಗಿರ್ತದೆ, ಬೇಸಿಗೆಯಲ್ಲಿ ಆವಿಯಾಗಿ ಹೋಗಿರ್ತದೆ. ಇದು ಒಂದು ಲವಣಾಂಶ ತೇವಾಂಶ ಇರುತ್ತೆ, ಉಪ್ಪಿರತ್ತೆ, ಮಣ್ಣಿರತ್ತೆ, ಮತ್ತೆ ಚಳಿ ಗಾಳಿ ಇವುಗಳೆಲ್ಲ ಕಾರಣದಿಂದ ಆ ಕಲ್ಲುಗಳು ತನ್ನಿಂತಾನೆ ಚಲಿಸ್ತವೆ. ಅಂದ್ರೆ ಗಾಳಿ ಬಂದ ಕೂಡಲೇ ಆ ಕಲ್ಲಿಗೆ ಅಂದ್ರೆ ಇಳಿಜಾರು ಪ್ರದೇಶವಾಗಿರ್ತದೆ ಆ ಪ್ರದೇಶ ಲವಣದಿಂದ, ಹಾಗಾಗಿ ಕಲ್ಲುಗಳು ತನ್ನಿಂತಾನೆ ನಡ್ಕೊಂಡು ಹೋಗ್ತವೆ, ನಡ್ಕೊಂಡಂದ್ರೆ ತೆವಳ್ತಾ ಹೋಗ್ತಿರುವಂತೂ ಕಾಣುತ್ತೆ. ಮತ್ತೆ ಕಲ್ಲುಗಳು ಜಾರು ಹೋಗಿದ್ದು ಒಂದು ಮಾರ್ಕ್ ಕೂಡ ಅಲ್ಲಿ ಇರುತ್ತೆ. ಅಂದ್ರೆ ಗೊತ್ತಿಲ್ಲದೆ ಇದ್ದವ್ರು ನೋಡಿದ್ರೆ ಇಲ್ಲೇನು ದೆವ್ವ ಇದೆಯಾ ಭೂತ ಇದೆಯಾ ಅನ್ಕೋಬಹುದು, ಬಟ್ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಇಲ್ಲಿ ಕಲ್ಲುಗಳು ಚಲಿಸ್ತವೆ ಅಂತ. ಗೊತ್ತಾಯ್ತಲ್ವಾ? ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಉಮಾ ಅವರೇ.
2: ಒಳ್ಳೆ ಪ್ರೋಗ್ರಾಮ್ ಬರ್ತಿದೆ ಮೇಡಮ್ ಕಾರವಾರ, ನಮ್ದು ಇದರಿಂದ ತುಂಬಾ ಖುಷಿ ಆಗ್ತಿದ್ದು. ನಮ್ಗೆ ಆಗ ದೂರ ಪರವಾಗಿಲ್ಲ, ಅದಾಗ್ಲಿಲ್ಲ, ಆದ್ರೂ ಬೇರೆಯವರೆಲ್ಲ ನಮ್ದು ದೂರ ದೂರಿಂದೆಲ್ಲ ಮಾಡ್ತಾ ಇರ್ತಾರೆ, ತುಂಬಾ ಖುಷಿ ಆಗ್ತಿದ್ದು. ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಬರ್ತಿದ್ದು, ನಾನಂತೂ ಬೆಳಿಗ್ಗೆ ಹಚ್ಚಿದ್ದು ಫುಲ್ ಎಲ್ಲರೂ ನೋಡ್ತಾ ಇದ್ದಾರೆ, ಕೇಳ್ತಾ ಇರ್ತೀನಿ, ಟಿವಿ ಏನು ನೋಡುದಿಲ್ಲ.
0: ಹೌದಾ? ಅಲ್ಲ ನೀವು ಈ ಅಲ್ಲ ನಿಮ್ಮ ಈ ಅನಿಸಿಕೆಗಳನ್ನೆಲ್ಲ ರೇಡಿಯೋ ಸ್ಪಂದನ ಅಂತ ಹೇಳಿ ಶನಿವಾರ ದಿನ ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅದರಲ್ಲಿ ನೀವು ನಮ್ಮ ಸಂದೇಶ ಆಧಾರಿತ ಕಾರ್ಯಕ್ರಮ ಅದು, ಅದರಲ್ಲಿ ನೀವು ಈ ವಾರದಲ್ಲಿ ಕೇಳಿರುವಂತ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಆ ಕಾರ್ಯಕ್ರಮದಲ್ಲಿ ನೀವು ಸಂದೇಶದ ಮೂಲಕ ಕಳಿಸಬಹುದು. ಖಂಡಿತ ಕಳಿಸಿ ಆಯ್ತಾ? ಕರೆ ಮಾಡಿದ್ದಕ್ಕೆ
2: ತುಂಬಾ ಮಾತಾಡೋದಿದೆ, ನಾನು ಮಾತಾಡ್ತೇನೆ.
0: ಧನ್ಯವಾದಗಳು ಉಮಾ ಅವರೇ. ಹೌದು, ಧನ್ಯವಾದಗಳು, ಧನ್ಯವಾದಗಳು.
3: ಹಲೋ
1: ಹಲೋ ಹಲೋ, ನಮಸ್ಕಾರ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓ ಸುಬ್ರಹ್ಮಣ್ಯ ಅವರು, ಸರಿಯಾಗಿ ಕೇಳ್ತಾ ಇದೆ ನಮ್ದು ಇದು ನಿಮ್ಗೆ ಅಲ್ಲಿಗೆ?
3: ಅದೇ ನಾವು ಮಾತಾಡೋ ವಾಯ್ಸ್ ನಮ್ಗೆ ಕೇಳ್ತಾ ಇತ್ತು ಸರ್
1: ಈಗ. ನಮ್ಮ ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಸಂಗೀತ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಯಾವುದು? ನಾನು ಕೇಳಿದ್ರೆ ಸಂಗೀತ ನಿರ್ದೇಶನ ಮಾಡಿದ ಮೊದಲ ಚಿತ್ರ.
3: ಸಂಗೀತ ನಿರ್ದೇಶನ ಮಾಡಿದ್ದು ಅಂದ್ರೆ
1: ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು. ಹೌದು, ಗೀತೆಯನ್ನ ಬರೆದಿದ್ರು ಅಲ್ಲ, ಆದ್ರೆ ಅವರೇ ಸ್ವತಂತ್ರವಾಗಿ ಸಂಗೀತವನ್ನು ಇಲ್ಲ ಸರ್, ಅದನ್ನು ತುಂಬಾ

0: ಜನ ಅದನ್ನು ಪ್ರೇಮಲೋಕ ಅಂತಾನೆ ಅನ್ಕೊಂಡಿದ್ದಾರೆ. ಅದಕ್ಕೂ ಮೊದಲು ಅವರು ಒಂದು ಬೇರೆ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ರು. ನೀನಾ ಭಗವಂತ ಅದು ಅವರು ಬರೆದಿರೋ ಮೊದಲನೇ ಹಾಡು, ಅದು ಸಿನಿಮಾಗೆ ಬರೆದಿರೋ ಮೊದಲನೇ ಹಾಡು. ಇದು ನಾನು ಹೇಳ್ತಿರೋದು ಅವರೇ ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿರೋದು, ಮ್ಯೂಸಿಕ್ ಡೈರೆಕ್ಷನ್. ಈಗ ಪ್ರೇಮಲೋಕ ಹೇಗೆ ಅವ್ರ ಸಂಗೀತ ನಿರ್ದೇಶನ?
1: ನಾನು ನನ್ನ ಹೆಂಡತಿಗೆ ಶಂಕರ್ ಗಣೇಶ್ ಅವ್ರು ಬರ್ತಾರೆ.
0: ಅಲ್ಲ, ಅದಕ್ಕೂ ಒಂದು ಸ್ಟೋರಿ ಇದೆ. ಅದು ಶಂಕರ್ ಗಣೇಶ್ ಅವರು ಅದೊಂದು ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಆ ಚಿತ್ರಗಳಿಗೆ ಸಾಹಿತ್ಯ ಬರೆದು ಅದನ್ನು ಸಂಗೀತ ಮಾಡಿದವರು ಇವರೇನೆ. ಬಟ್ ಆ ಟೈಟಲ್ ಅಲ್ಲಿ ಅದು ಶಂಕರ್ ಗಣೇಶ್ ಅವರ ಹೆಸರಿನಲ್ಲಿ ಬಂತು. ಯಾಕಂದ್ರೆ ಅವರು ಇವರು ಯಾರಂತ ಅವ್ರಿಗೆ ಗೊತ್ತಿರಲಿಲ್ಲ ಜನರಿಗೆ, ಗೊತ್ತಾಯ್ತಲ್ಲ ನಿಮ್ಗೆ. ಬಟ್ ಈ ನಾನು ಹೇಳ್ತಾ ಇರೋದು ಅವ್ರ ಸಂಗೀತ. ಹಲೋ
1: ಸರ್,
0: ಹೇಳಿ ಸರ್, ನಿಮ್ಗೆ ಗೊತ್ತಿದೆಯಾ ಅವ್ರ ಬಗ್ಗೆ, ಅದ್ರ ಬಗ್ಗೆ? ಇಲ್ಲ ಸರ್.
1: ರಾಹುಲ್
0: ಅಲ್ಲ ಹೇಳಿಲ್ಲ ನಾನೇನೆ, ಹೇಳಿಲ್ಲ ನಾನೇನೆ. ಅಥವಾ ಬೇರೆ ಕರೆ ಮಾಡ್ತಾರೆ ಅವರಿಗೆ ಪ್ರಶ್ನೆ ಕೇಳ್ತೇನೆ, ಅವ್ರು ಹೇಳಿದ್ರು ನಾನು ಉತ್ತರ ಹೇಳ್ಬಿಡ್ತೇನೆ. ಅಲ್ಲ ಸಂಜೆ ಅವ್ರು ಏನಾಗಿದೆ ಅಂದ್ರೆ, ಮೊದಲು ಅವರು ತ್ರಿವೇಣಿ ಅಂತ ಹೇಳಿದ್ರಲ್ಲ ನೀವು, ನೀನಾ ಭಗವಂತ, ಆ ಚಿತ್ರಕ್ಕೆ ಅವ್ರು ಹಾಡನ್ನು ಬರ್ದಿದ್ರು ಉಪೇಂದ್ರ ಕುಮಾರ್ ಅವರ ಸಂಗೀತ ಆ ಚಿತ್ರಕ್ಕೆ. ಆನಂತರ ಅವರು ಕೆಲವು ಚಿತ್ರಗಳಿಗೆ ಸಂಭಾಷಣೆಯನ್ನೆಲ್ಲ ಬರೀತಾ ಇದ್ರು. ಅವ್ರ ಮಧ್ಯದಲ್ಲಿ ಒಂದು ಚಿತ್ರವನ್ನು 1986 ಸ್ವತಂತ್ರವಾದ ಒಂದು ಅವರು ಸಂಗೀತ ನಿರ್ದೇಶನ ಮಾಡಿದ್ರು. ಆದ್ರೆ ಆ ಚಿತ್ರ ರಿಲೀಸ್ ಆಗಿಲ್ಲ, ಆದ್ರೆ ಹಾಡುಗಳೆಲ್ಲ ಬಂದಿದ್ದಾವೆ, ಆ ಚಿತ್ರ ರಿಲೀಸ್ ಆಗಿಲ್ಲ. ಅದ್ರ ನಂತರ ಅವರು 1986 ಆಮೇಲೆ ಅವರು ನೀವು ಹೇಳಿದಾಗೆ ನಾನು ನನ್ನ ಹೆಂಡತಿ ಚಿತ್ರಕ್ಕೆ ಸಂಭಾಷಣೆ ಮತ್ತು ಹಾಡುಗಳನ್ನು ಬರೆದ್ರು. ಅದ್ರ ಜೊತೆಗೆ ಆ ಮ್ಯೂಸಿಕ್ ಇದೆಯಲ್ಲ ನಾನು ನನ್ನ ಹೆಂಡತಿ ಚಿತ್ರದ್ದು, ಆ ಮ್ಯೂಸಿಕನ್ನು ಅವರದೇ ನಿರ್ದೇಶನ ಅದು. ಆದರೆ ಟೈಟಲ್ ಕಾರ್ಡ್ ಮೇಲೆ ಶಂಕರ್ ಗಣೇಶ್ವರ ಹೆಸರು ಬಂತು. ಅದ್ರ ನಂತರ ಪ್ರೇಮಲೋಕ ಬಂತು ಆ ಚಿತ್ರ ಆದ ಮುಂದಿನ ವರ್ಷ, ನೆಕ್ಸ್ಟ್ ಇಯರ್. ಅದು ನಿಮ್ಗೆ ಗೊತ್ತಲ್ಲ. ಅದ್ರ ನಂತರ ಅವರ ಹೆಸರಿನಲ್ಲೇ ಅವರು ದೊಡ್ಡ ಸಂಗೀತ ನಿರ್ದೇಶಕರಾಗಿ ಪ್ರಖ್ಯಾತರಾದರು.
1: ಹಾಂ,
0: ನೀವು ಮಾತಾಡಿದ ಕಟ್ಟಾಗಿ ಕೇಳಿಸ್ತಾ ಇದೆ. ಓಕೆ, ಕಟ್ಟಾಗ್ತಾ ಇದೆ ನೀವು ಮಾತಾಡಿದ್ದು. ನೀವು ಕರೆ ಮಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಸಂಗೀತ ನಿರ್ದೇಶನ ವಿಷಯ ಬಂದಾಗ ಹಂಸಲೇಖ ಅವರು ಯಾವ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ರು ಅಂದ್ರೆ ಪ್ರೇಮಲೋಕ ಅಂತ ಅನ್ಕೋತಾರೆ. ಮತ್ತೆ ಅವರು 1986 ಮೊದಲನೇ ಸಂಗೀತವನ್ನ ಅವರು ನಿರ್ದೇಶನ ಮಾಡಿದ್ರು. ಅದ್ರ ಆ ಚಿತ್ರದ ನಿರ್ದೇಶಕರು ಬಿಎಸ್ ರವೀಂದ್ರನಾಥ್ ಅವರು. ಆದ್ರೆ ಆ ಚಿತ್ರ ಅದು ಬಿಡುಗಡೆ ಆಗಲಿಲ್ಲ. ಹಾಗೇನೆ ಅವರು ಅದ ನಂತರ ನನ್ನ ಹೆಂಡತಿ ಬಂತು. ಅದ ನಂತರ ಪ್ರೇಮಲೋಕ ಆಗಿ ಅವರು ಯಾವುದೋ ಉತ್ತುಂಗಕ್ಕೆ ತಲುಪಿದ್ರು. ತುಂಬಾ ಜನಪ್ರಿಯ ಹಾಡುಗಳನ್ನ ನಮಗೆ ನೀಡಿದ್ರು. ಬಹುಶಃ ಅದು ನಾವೀಗ ಅವ್ರು ತ್ರಿವೇಣಿ ಅಂತ ಹೇಳಿದ್ರು, ತ್ರಿವೇಣಿ ನಾನ ನೀನಾ ಭಗವಂತ ಅಂತ ಒಂದು ಹಾಡಿದ್ದೇನೆ ಪ್ರೇಮ ಅವ್ರನ್ನ. ಈ ಪ್ರಶ್ನೆ ನೆಕ್ಸ್ಟ್ ಇದ್ದವ್ರಿಗೆ ಕೇಳ್ತೀನಿ ನಾನು. ಇದು ಹಂಸಲೇಖ ಅವರು ಬರೆದ ಮೊದಲನೇ ಗೀತೆ ಇದು ಚಿತ್ರಕ್ಕೆ.

0: ಈಗ ನಾನು ಕೇಳಿದ ಪ್ರಶ್ನೆ, ಹಂಸಲೇಖಾ ಅವರ ಸಂಗೀತ ನಿರ್ದೇಶನದ ಮೊದಲ ಚಲನಚಿತ್ರ ಯಾವುದು ಅಂತ ಕೇಳಿದೆ. ಅದಕ್ಕೆ ಅವರು
1: ಪ್ರೇಮಲೋಕ
0: ಅಂತ ಹೇಳಿದ್ರು. ಪ್ರೇಮಲೋಕ ಅಲ್ಲ, ಅದರ ಹೆಸರು ಹೆಣ್ಣು ನನಗೇನು ಬಂಧನ. 1986 ಆ ಚಿತ್ರದ ಹಾಡುಗಳು ರೆಕಾರ್ಡಿಂಗ್ ಆದವು, ಹಾಡುಗಳು ಬಿಡುಗಡೆ ಆದವು. ಆದ್ರೆ ಆ ಚಿತ್ರ ಬಿಡುಗಡೆ ಆಗಿಲ್ಲ, ಅದು ಲೇಟ್ ಆಗಿ ಬಿಡುಗಡೆ ಆಯ್ತು. ಅದು ಅವ್ರ ಮೊದಲನೇ ನಿರ್ದೇಶನ. ಈಗ ಕೆಲವಷ್ಟು ಜಾಹೀರಾತುಗಳಿದೆ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ
3: ಬಾನುಲಿ ಬರುತ್ತಿದೆ. ಶುಚಿ ರುಚಿ
2: ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ.
3: ಸಾಂಪ್ರದಾಯಿಕ ಅಡುಗೆಗಳು, ರಚಿಸುತ್ತಿರುವ ತಿನಿಸುಗಳು
2: ತಪ್ಪದೇ ಕೇಳಿ. ಪಾಕ ವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30

ಕೇಳುಗರೆ, ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನು ನಾನು ಕೇಳಿಬಿಡ್ತೇನೆ, ಆಮೇಲೆ ಯಾರಾದರೂ ಕಾಲ್ ಮಾಡಿ ಉತ್ತರವನ್ನು ಹೇಳ್ಬೋದು. ಸಾಮಾನ್ಯವಾಗಿ ಮುತ್ತು ಕಪ್ಪೆ ಚಿಪ್ಪಲ್ಲಿ ಆಗುತ್ತೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅದು ಯಾವ ಶಂಖ ಅಥವಾ ಕಪ್ಪೆ ಚಿಪ್ಪಿನಲ್ಲಿ ತಯಾರಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ನೋಡೋಣ, ಅಲ್ಲಿವರೆಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೇನೆ.

0: ಹಲೋ
1: ನಮಸ್ತೆ, ಶುಭ ಸಂಜೆ. ಟಿಸಿ ಬಸವರಾಜ್ ಅಂತ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿ.
0: ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ.
0: ಪ್ರಶ್ನೆಯನ್ನು ಕೇಳಿದ್ರಾ ಸರ್?
1: ಇಲ್ಲ, ಕೇಳಿಲ್ಲ. ನಾವು ಟ್ಯಾಕ್ಟ್ರಿ ಹೊಡ್ಕೊಂತ ಹೋಗ್ತಾ ಇದ್ವಿ ರೋಡ್ ಕೆಳಕಂತ.
0: ಹೌದಾ? ಇವಾಗ ನೀವು ಮುತ್ತು ನೋಡಿದೀರಾ?
1: ಮುತ್ತು ನೋಡಿದೀವಿ.
0: ಅದು ಹೇಗೆ ತಯಾರಾಗುತ್ತೆ ಅಂತ ಗೊತ್ತಾ ನಿಮ್ಗೆ?
1: ಮುತ್ತು ಕಪ್ಪಿಪ್ಪಿನಿಂದ,
0: ಕಪ್ಪೆ ಚಿಪ್ಪಿನಿಂದ ತಯಾರಾಗತ್ತೆ. ನಿಜ, ಎಲ್ರಿಗೂ ಗೊತ್ತಿರೋ ವಿಷಯ ಇದು. ಆದ್ರೆ ಆ ಕಪ್ಪೆ ಚಿಪ್ಪು ಯಾವ ಕಪ್ಪೆ ಚಿಪ್ಪಿನಲ್ಲಿ ಸಾಮಾನ್ಯವಾಗಿ ಅದು ತಯಾರಾಗತ್ತೆ ಮುತ್ತು?
1: ಅದು ಕಪ್ಪೆ ಚಿಪ್ಪು ಬಾಯ್ ಬಿಡದ ಸ್ವಾತಿ ಮಳೆ ಬಿದ್ದಾಗ ಅಲ್ಲಿ ಬಿದ್ದಾಗ ತಯಾರಾಗ್ತದೆ ಅಂತ ಕೇಳಿದೆ.
0: ಹೌದಾ? ಆತರ ನೀವು ತಿಳ್ಕೊಂಡಿದ್ದೀರಾ?

0: ಹೌದಲ್ವಾ?
1: ಹೌದೌದು, ಆ ಥರ ತಿಳ್ಕೊಂಡಿದ್ವಿ. ಹ್ಞೂ
0: ಹ್ಞೂ. ಆದರೆ ಇದು ಒಂದು ಅದು ಕಪ್ಪೆ ಚಿಪ್ಪಿಗೆ ಒಂದು ಹೆಸರಿದೆ. ಸಾಮಾನ್ಯವಾಗಿ ಆ ಕಪ್ಪೆ ಚಿಪ್ಪಲ್ಲೇ ಮುತ್ತುಗಳು ತಯಾರಾಗೋದು. ಈಗ ನಾವು ಸಮುದ್ರದಲ್ಲಿ ನೋಡ್ತೇವೆ, ಬಹಳಷ್ಟು ಕಪ್ಪೆ ಚಿಪ್ಪುಗಳು ಸಿಗ್ತವೆ. ನಾವು ಸಮುದ್ರ ದಂಡೆಗೆ ಹೋದವಾಗ ಅಲ್ಲೆಲ್ಲ ಕಪ್ಪೆ ಚಿಪ್ಪುಗಳು ಬಂದಿರ್ತವೆ. ಅಲ್ಲಿ ನಾವು ಮುತ್ತು ಹುಡುಕ್ಲಿಕ್ಕೆ ಹೋದರೆ ಆ ಕಪ್ಪೆ ಚಿಪ್ಪಲ್ಲಿ ಮುತ್ತುಗಳು ಸಿಗೋದಿಲ್ಲ, ಹೌದಲ್ವಾ? ಅದು ಸಮುದ್ರದ ಆಳದಲ್ಲಿ ಇರುವಂತಹ ಒಂದು ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪಿಗೆ ಒಂದು ಹೆಸರಿದೆ, ಆ ಹೆಸರು ಗೊತ್ತಾ ನಿಮಗೆ?
1: ಇಲ್ಲ ಗೊತ್ತಿಲ್ಲ ಮೇಡಮ್.
0: ಗೊತ್ತಿಲ್ವಾ? ಯಾಕಂತ ಹೇಳಿದ್ರೆ ಈ ಒಂದು ಜಾತಿಯ ಕಪ್ಪೆ ಚಿಪ್ಪಿನಲ್ಲಿ ಅದಕ್ಕೆ ಒಂದು ಈ ಮಣ್ಣು ಅಥವಾ ಮರಳು ಮತ್ತೆ ಕೀಟ ಅಂದ್ರೆ ಕಸ ಕಡ್ಡಿ ಏನಾದ್ರೂ ಅದರ ಚಿಪ್ಪಿನ ಒಳಗೆ ಹೋದವಾಗ ಅದಕ್ಕೆ ಕಿರಿಕಿರಿ ಅನಿಸ್ತದೆ. ಆವಾಗ ಅದೇನ್ ಮಾಡತ್ತೆ ಅಂತ ಹೇಳಿದ್ರೆ ಆ ಕಣಗಳಿಂದ ಮುಕ್ತಿಯನ್ನ ಪಡೆಯಲು ಅಂದ್ರೆ ಅದಕ್ಕೆ ಸ್ವಚ್ಛತೆ ಬೇಕಾಗತ್ತೆ. ಆ ಒಂದು ಕಪ್ಪೆ ಚಿಪ್ಪಿಗೆ ಆ ಧೂಳುಗಳು ಅಥವಾ ಕೀಟಗಳು ಈ ಮರಳುಗಳು ಹೋದವಾಗ ಅದನ್ನ ಅದು ತನ್ನಲ್ಲಿರುವಂತಹ ಒಂದು ಏನು ಬಿಳಿಯಾದಂತ ಒಂದು ಹೊಳೆಯುವ ಪದಾರ್ಥವನ್ನ ಬಿಡುಗಡೆ ಮಾಡಿ ಅದನ್ನ ಕವರ್ ಮಾಡ್ತದೆ. ಏನದು ಧೂಳು ಇದೆ ಅದಕ್ಕೆ ಅದು ಕವರ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೀಗೆ ಮೂರ್ನಾಲ್ಕು ವರ್ಷದ ನಂತರ ಅಲ್ಲೇ ಏನಾಗುತ್ತೆ ಅದು ಮುತ್ತಾಗಿ ಪರಿವರ್ತನೆ ಆಗತ್ತೆ. ಅದು ಹೆಸರು ನಾನು ಕೇಳಿದ್ದು ಗೊತ್ತಿಲ್ಲ
2: ಅನ್ಸುತ್ತೆ.
0: ಯಾವ ಜಾತಿಯ ಕಪ್ಪೆ ಚಿಪ್ಪು ಅದಕ್ಕೆ ಹೆಸರು ಒಂದಿದೆ ಗೊತ್ತಿಲ್ಲ ಅಲ್ವಾ? ನೋಡೋಣ ಹಾಗಾದ್ರೆ. ಮತ್ತೆ ಯಾರಾದ್ರೂ ಉತ್ತರವನ್ನ ಹೇಳ್ತಾರ ಅಂತ ಕರೆ ಮಾಡೋದಕ್ಕೆ? ಹಾ ಹಾ, ಖಂಡಿತ ಖಂಡಿತ. ಮುಂದಿನ ಪ್ರಶ್ನೆ ನಾವು ಕೇಳ್ತಿರ್ತೀವಿ, ನೀವು ಕರೆ ಮಾಡಿ ಆಯ್ತಾ? ಕರೆ ಮಾಡೋದಕ್ಕೆ ಧನ್ಯವಾದಗಳು. ಆಯ್ತು ಸರ್, ಸರಿ.

0: ಹಲೋ
1: ಹಲೋ
0: ಹಲೋ ನಮಸ್ತೆ
1: ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮೇಡಮ್ ಮಹೇಶ್ ಹೊಸೂರು ಸಿಗಾರ್ತಾ.
0: ಮಹೇಶ್ ಅವರ, ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಏನು ಕೇಳಿಸ್ಕೊಂಡ್ರ?
1: ಇಲ್ಲ ಮೇಡಮ್, ಏನು ಕೇಳಿಲ್ಲ.
0: ಏನು ಕೇಳಿಲ್ವಾ? ಹಾ, ಮುತ್ತು ನೋಡಿದಿರಲ್ವಾ ನೀವು ಸಮುದ್ರದಲ್ಲಿ? ಕಪ್ಪೆ ಚಿಪ್ಪಿನಲ್ಲಿ ಮುತ್ತು ತಯಾರಾಗುತ್ತೆ, ಗೊತ್ತಿದೆ ಅಲ್ವಾ ನಿಮ್ಗೆ? ಹಾ, ಅದು ಆ ಕಪ್ಪೆ ಚಿಪ್ಪಿನ ಜಾತಿ ಯಾವುದು ಅಂತೇಳಿ, ಯಾವ ಜಾತಿಯ ಕಪ್ಪೆ ಚಿಪ್ಪಿನಲ್ಲಿ ಮುತ್ತುಗಳು ತಯಾರಾಗುತ್ತೆ ಅಂತ ಹೇಳಿ ಪ್ರಶ್ನೆ ನಮ್ದು. ಅಲ್ಲ, ಸಮುದ್ರದ ಆಳದಲ್ಲಿ ಇರ್ತವೆ ಆ ಕಪ್ಪೆ ಚಿಪ್ಪುಗಳು. ಅದ್ರ ಹೇಳಿ, ಮಸಲ್ಸ್ ಅಲ್ಲ, ಒಂದ್ ಸುಳಿ

0: ಓದಿಂದ ಸ್ಟಾರ್ಟ್ ಆಗತ್ತೆ. ಅದರ ಹೆಸರು ಉತ್ತರ ಬಂತು ನೋಡಿ. ಆಯಿಸ್ಟರ್ ಕೇಳಿದ್ರ ಇಲ್ಲಾದ್ರೂ ಕೇಳಿದ್ರಲ್ಲ. ಆಯಿಸ್ಟರ್ ಅನ್ನುವಂತ ಜಾತಿಯ ಕಪ್ಪೆ ಚಿಪ್ಪಿನಲ್ಲಿ ಅದು ಸಮುದ್ರದ ಆಳದಲ್ಲಿ ಇರುತ್ತೆ. ಅದರಲ್ಲಿ ಧೂಳಿನ ಕಣಗಳೆಲ್ಲ ಒಳಗಡೆ ಕಪ್ಪೆ ಚಿಪ್ಪಲ್ಲಿ ಸೇರ್ಕೊಂಡಾಗ ಅದು ಕಿರಿಕಿರಿಯಾಗಿ ಅದು ಒಂದು ರೀತಿಯ ಒಂದು ಮೃದುವಾದ ಹೊಳೆಯುವ ಪದಾರ್ಥವನ್ನ ಬಿಡ್ತದೆ. ಮತ್ತೆ ಆ ಮಣ್ಣಿನ ಮೇಲೆ ಧೂಳಿನ ಮೇಲೆ ಆ ಪದರಗಳು ಆ ಒಂದು ಏನು ಅದು ಮೃದುವಾದ ಒಂದು ಪದಾರ್ಥ ಬಂದಿರುತ್ತಲ್ಲ ಅದ್ರ ಮೇಲೆ ಎಳೆ ಎಳೆಯಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ಆಮೇಲೆ ಸುಮಾರು ಒಂದು 4-5 ವರ್ಷಗಳ ನಂತರ ಅದು ಮುತ್ತಾಗಿ ಹೊಳೆಯುವ ಒಂದು ಸುಂದರ ಮುತ್ತಾಗಿ ಪರಿವರ್ತನೆ ಆಗುತ್ತೆ. ಅದೇ ಶಂಕು, ಅದೇನೆ ಶಂಖ ಅಂತ ಹೇಳಿ ಶಂಕುನೆ ಅದು. ಆಯಿಸ್ಟರ್ ಅನ್ನುವಂತ ಒಂದು ಶಂಖ ಅದು ಕಪ್ಪೆ ಚಿಪ್ಪು ಅದರಲ್ಲಿ ತಯಾರಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಅದು ನ್ಯಾಚುರಲ್ ಆಗಿ ಅಂದ್ರೆ ನ್ಯಾಚುರಲ್ ಆಗಿ ಅದು ತಯಾರಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಕೃಷಿಯನ್ನು ಕೂಡ ಮಾಡ್ತಾರೆ. ಇದರ ಕೃಷಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಮುತ್ತುಗಳನ್ನ ತಯಾರಿ ಮಾಡುದು. ಈಗ ಸಮುದ್ರದಲ್ಲಿ ತನ್ನಿಂತಾನೆ ತಯಾರಾಗಿದ ಮುತ್ತುಗಳು ಕೂಡ ಹೌದು. ಆ ಕೆಲವು ಕಡೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಮುದ್ರದ ಆಳಕ್ಕೆ ಹೋಗಿ ಈ ಒಂದು ಆಯಿಸ್ಟರ್ ಅನ್ನುವಂತಹ ಒಂದು ಕಪ್ಪೆ ಚಿಪ್ಪುಗಳನ್ನ ಮೇಲಕ್ಕೆ ತಂದು ಅದರಲ್ಲಿ ಕೆಲವೊಂದು ಧೂಳು ಕಣಗಳನ್ನ ಸೇರಿಸ್ಬಿಡ್ತಾರೆ. ಮತ್ತೆ ಅದನ್ನ ಸಮುದ್ರಕ್ಕೆ ಆಳದಲ್ಲಿ ಅಂದ್ರೆ ಅದಕ್ಕೆಲ್ಲ ಬಳ್ಳಿ ಎಲ್ಲ ಕಟ್ಟಿ ಸರಿಯಾಗಿ ಮತ್ತೆ ಸಮುದ್ರದ ಆಳದಲ್ಲಿ ಬಿಡ್ತಾರೆ. ಮತ್ತೆ 4-5 ವರ್ಷಗಳ ನಂತರ ಹೋಗಿ ಮತ್ತೆ ಅದನ್ನ ತೆಗಿತಾರೆ. ಅವಾಗ ಅಲ್ಲಿ ತನ್ನಷ್ಟಕ್ಕೆ ತಾನೇ ಅಲ್ಲಿ ಮುತ್ತುಗಳು ತಯಾರಾಗಿರ್ತವೆ. ಅದನ್ನ ತೆಗೆದು ಆಮೇಲೆ ಮಾರಾಟ ಮಾಡುದು ಇದೆಲ್ಲ ಮಾಡ್ತಾರೆ. ನೈಸರ್ಗಿಕವಾಗಿ ತಯಾರಾದಂತ ಮುತ್ತಿಗೂ ಮತ್ತೆ ಕೃಷಿ ಮಾಡಿದಂತ ಮುತ್ತಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಸೇಮ್ ಕಾಣ್ತವೆ ಎರಡು ಕೂಡ. ಹೌದು ಹೌದು ಹೌದು, ಮುತ್ತಿನ ನಗರಿ ಅಂತಾನೆ ಹೈದರಾಬಾದ್ ಪ್ರಸಿದ್ಧವಾಗಿದೆ.
1: ಹೈದರಾಬಾದ್ ನಲ್ಲಿ ಆರ್ಟಿಫಿಷಿಯಲ್ ಮುತ್ತು ಮಾರೋದು.
0: ಹೈದರಾಬಾದ್ ಅಲ್ಲಿ ಮಾರೋದು ಆರ್ಟಿಫಿಷಿಯಲ್ ಮುತ್ತುಗಳು. ಅಂದ್ರೆ ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಇದು ಸಮುದ್ರದ ಆಳದಲ್ಲಿ ಅಂದ್ರೆ ಇದು ಕೃಷಿ ಮಾಡುವಂತದ್ದು ಇಲ್ಲಿ ನಾನ್ ಹೇಳಿದ್ದು. ಆದ್ರೆ ಕೆಲವರೆಲ್ಲ ಬೇರೆ ಬೇರೆ ಪದಾರ್ಥಗಳನ್ನ ಉಪಯೋಗಿಸಿ ಕೂಡ ಮುತ್ತುಗಳನ್ನ ತಯಾರಿಸ್ತಾರೆ. ಅದು ನಾವು ನೋಡ್ಬೋದು. ಬಹಳ ಕಡಿಮೆ ಬೆಲೆಯಲ್ಲಿ ನಮ್ಗೆ ಮುತ್ತಿನ ಹಾರಗಳೆಲ್ಲ ಸಿಗ್ತವೆ. ಅದು ಒರಿಜಿನಲ್ ಮುತ್ತಲ್ಲ, ಅದು ಹಾಗೆ ತಯಾರಿ ಮಾಡಿದಂಥದ್ದು. ಆದ್ರೆ ಇದನ್ನ ಇದು ಮುತ್ತಿನ ಕೃಷಿ ಏನ್ ಮಾಡ್ತಾರಲ್ಲ ಇದು ಸೇಮ್ ಟು ಸೇಮ್ ನೈಸರ್ಗಿಕ ಮುತ್ತು ಹೇಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ಆಯ್ತಾ? ಹೌದು ಹೌದು, ಸರಿನಾ? ಹೌದು, ನೋಡಕ್ಕೂ ಸೇಮ್ ಇರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್ ಅವರೇ. ಧನ್ಯವಾದಗಳು. ಈಗ ನಾವು ಒಂದೆರಡು ವಾಣಿಜ್ಯ ಪ್ರಕಟಣೆಗಳನ್ನ ಪ್ರಸಾರ ಮಾಡೋಣ.

0: लाइफ स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-5-4 और वेबसाइट www.tele-law.in से प्राप्त की जा सकती है।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟಿ ಸಾಯಿ ಬಾಲ್, ಸುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್,
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಾರ್ಯಕ್ರಮದ ಮಧ್ಯಭಾಗಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಈಗ ಮುಂದಿನ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ, ಯಾರ್ದು ಕರೆ ಬರ್ತಿದೆ ತಗೋಣ. ಹಲೋ ಹಲೋ
5: ಹಲೋ,
4: ಬಹುಶಃ ಕಟ್ ಆಯ್ತು ಅಂತ ಅನ್ಸುತ್ತೆ.
5: ಇಲ್ಲಿ
4: ಪ್ರಶ್ನೆಯನ್ನು ಕೇಳ್ತೀನಿ ಶ್ರುತಿಗಳೇ. ಈಗ ನಾವು ಚಿತ್ರಸಂಗೀತಗಳನ್ನು ಕೇಳ್ತಾ ಇರುವಾಗ ಅಲ್ಲಿ ಬೇರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಅಂದರೆ ಸಂಗೀತ ನಿರ್ದೇಶಕರು ಒಂದೊಂದು ವಾದ್ಯವನ್ನು ಬಳಸಿ ಅವರ ಹಾಡುಗಳನ್ನು ಕಂಪೋಸ್ ಮಾಡ್ತಾರೆ. ಬಹುತೇಕ ಸಂಗೀತ ನಿರ್ದೇಶಕರೆಲ್ಲ ಹಾರ್ಮೋನಿಯಂ ಬಳಸ್ಕೊಂಡು ಇದು ಮಾಡ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ವಾದ್ಯಗಳನ್ನು ಬಳಸ್ತಾರೆ. ಎಂ ರವೀಂದ್ರರಾವ್ ಎಲ್ಲರಿಗೂ ಗೊತ್ತಿರೋ ಸಂಗೀತ ನಿರ್ದೇಶಕರು, ಕನ್ನಡದಲ್ಲಿ ತುಂಬ ಜನಪ್ರಿಯ ಹಾಡುಗಳನ್ನು ಕೊಟ್ಟಿರೋರು. ಸುಮಾರು 30-40 ವರ್ಷದವರೆಗೆ ಕನ್ನಡ ಚಿತ್ರರಂಗಕ್ಕೆ ಸಂಗೀತ ನೀಡಿದವರು. ಎಂ ರವೀಂದ್ರರಾವ್ದು ಒಂದು ವಿಶೇಷತೆ ಇತ್ತು, ಅವರೊಂದು ವಿಶಿಷ್ಟವಾದ ವಾದ್ಯವನ್ನು ಬಳಸ್ಕೊಂಡು ಸಂಗೀತ ನಿರ್ದೇಶನ ಮಾಡ್ತಿದ್ರು. ಆ ವಾದ್ಯದ ಹೆಸರೇನು? ನಾನು ಕೇಳ್ತಿರೋದು ಎಂ ರವೀಂದ್ರರಾವ್ ಅವರು ಸಂಗೀತವನ್ನು ಕಂಪೋಸ್ ಮಾಡುವಾಗ, ಅಂದ್ರೆ
5: ಗೀತೆಗಳನ್ನು
4: ರಾಗ ಸಂಯೋಜನೆ ಮಾಡುವಾಗ ಯಾವ ವಾದ್ಯವನ್ನು ಬಳಸಿ ರಾಗ ಸಂಯೋಜನೆ ಮಾಡ್ತಾ ಇದ್ರು?
5: ವಿಶೇಷವಾದ ಪ್ರಶ್ನೆ ಇದು.
4: ಯಾಕಂದ್ರೆ ಬಹುತೇಕ ಜನಕ್ಕೆ ಗೊತ್ತಿದೆ ಅದು, ಯಾಕಂದ್ರೆ ಇದು ಮಾಡ್ತಾರೆ. ಯಾಕಂದ್ರೆ ತುಂಬಾ ಸಂಗೀತ ನಿರ್ದೇಶಕರು, ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬಹುತೇಕರು ಈಗೆಲ್ಲ ಸಿನ್ಸೈಸರ್ ಯೂಸ್ ಮಾಡ್ತಾರೆ. ಅವಾಗೆಲ್ಲ ಹಿಂದೆ ಹಾರ್ಮೋನಿಯಂಗಳನ್ನು ಬಳಸಿ ಯೂಸ್ ಮಾಡ್ತಿದ್ರು. ಯಾಕಂದ್ರೆ ಹಾರ್ಮೋನಿಯಂ ಮೇಲೆ ಎಲ್ಲ ರಾಗಗಳನ್ನು ಇದು ಮಾಡೋದು, ಕಂಪೋಸ್ ಮಾಡೋದು ಈಸಿ. ಆದ್ರೆ ಕೆಲವಷ್ಟು ಸಂಗೀತ ನಿರ್ದೇಶಕರು, ಈಗ ಸತ್ಯಂ ಅವರು ಢೋಲಕ್ ಬಾರಿಸ್ತಿದ್ರು, ಅದನ್ನ ನಾವು ಅದನ್ನು ಯೋಚನೆ ಮಾಡೋದು ಕಷ್ಟ. ಢೋಲಕ್ ಬಾರಿಸ್ತಾ ಹಾಡು ಕಂಪೋಸ್ ಮಾಡೋದು, ಅದಕ್ಕೆ ಕರೆಕ್ಟ್ ಆಗಿ ರಾಗಗಳು ತಾಳಗಳು ಎಲ್ಲವೂ ಇರಬೇಕು. ಹಾಗೆ ಎಂ ರವೀಂದ್ರರಾವ್ ಅವ್ರದ್ದು ಒಂದು ವಿಶಿಷ್ಟ ಆದ ಆ ವಾದ್ಯ, ಎಲ್ಲರಿಗೂ ಗೊತ್ತಿರೋ ವಾದ್ಯ ಅದು. ಯಾವುದು ಅಂತ ಹೇಳ್ಬೇಕಷ್ಟೇ.
5: ಅಲ್ಲಿವರೆಗೆ ಹಾಡನ್ನು
4: ಪ್ರಸಾರ ಮಾಡೋಣ. ಎಂ ರವೀಂದ್ರರಾವ್ ಅವರ ಸಂಗೀತ ನಿರ್ದೇಶನದ ಒಂದು ಹಾಡನ್ನೇ ಪ್ರಸಾರ ಮಾಡೋಣ.

0: ஹலோ ஹலோ ஹலோ ಹಾ ನಮಸ್ತೆ ಹೇಳಿ ಸರ್. ಯಾರು ಮಾತಾಡ್ತಿರೋದು? ಶಿವಲಿಂಗಯ್ಯ ಹಿರೇಮಠ.
1: ಶಿವಲಿಂಗಯ್ಯ ಅವರು ನಮಸ್ಕಾರ.
2: ನಮಸ್ಕಾರ ಸರ್, ಆರಾಮ್ರಿ?
1: ಹಲೋ
2: ಸರ್, ಆರಾಮ್ರಿ? ಹಲೋ, ಕೇಳ್ತಾ ಇದ್ದೀರಿ?
0: ಹಾ,
1: ಶಿವಲಿಂಗ ಅವರು
2: ಹೇಳಿ.
1: ಹೌದು, ನಿಮ್ಗೆ ನಾನು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ? ನಮ್ಮ ಕನ್ನಡ ಸಂಗೀತ ನಿರ್ದೇಶಕ ಎಂ ಲಿಂಗರಾವ್ ಅವರು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡುವಾಗ ಯಾವ ವಾದ್ಯವನ್ನು ಬಳಸಿ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡ್ತಿದ್ರು ಅನ್ನೋ ಪ್ರಶ್ನೆ. ಸಂಗೀತ ನಿರ್ದೇಶಕ ಎಂ ಲಿಂಗರಾವ್ ಅವ್ರ ಹೆಸರು ಕೇಳಿದ್ರಾ? ಬ್ಯಾಕ್ಗ್ರೌಂಡ್ ಒಂದು ಹಾಡು ಕೇಳ್ತಾ ಇದೆ, ಹೊಸ ಬೆಳಕು. ಅದು ಅವರ ಸಂಗೀತ ನಿರ್ದೇಶನ. ಅದು ಹಾ, ಅವರು ಸಂಗೀತ ನಿರ್ದೇಶನ ಮಾಡ್ತಾರಲ್ವಾ, ಈಗ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಕೆಲವರು ಬಹುತೇಕರು ಹಾರ್ಮೋನಿಯಂ ಬಳಸ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ವಾದ್ಯಗಳನ್ನು ಬಳಸ್ತಾರೆ, ಕೆಲವರು ಗಿಟಾರ್ ಬಳಸ್ತಾರೆ, ಕೆಲವರು ಬೇರೆ ಬೇರೆ ವಾದ್ಯಗಳನ್ನು ಬಳಸಿ ಇದು ಮಾಡ್ತಾ ಇರ್ತಾರೆ. ಸಂಗೀತ ನಿರ್ದೇಶಕ ಎಂ ರಂಗ ಅವರು ಒಂದು ಬೇರೆ ಅವರೇ ಒಂದು ವಾದ್ಯವನ್ನು ಬಳಸ್ತಿದ್ರು ಅಂದ್ರೆ ವಾದ್ಯ ಎಲ್ಲರೂ ಗೊತ್ತಿರೋದು ಅದು ನಮಗೆ. ಆ ವಾದ್ಯ ಯಾವ್ದು ಅಂತ ಗೊತ್ತು ನಿಮ್ಗೆ? ಅದನ್ನ ಅದನ್ನ ಬಳಸಿ ಅವರು ರಾಗ ಸಂಯೋಜನೆ ಮಾಡ್ತಾ ಇದ್ರು, ಆಮೇಲೆ ಅದನ್ನ ಕಂಪೋಸಿಷನ್ ಮಾಡಿ ಬೇರೆ ಬೇರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಗಳನ್ನ ಬಳಸಿ ಅದನ್ನ ಹಾಡ ತಯಾರು ಮಾಡ್ತಾ ಇದ್ರು. ನೋಡಿ, ಈಗ ಬಹುತೇಕ ಸಂಗೀತ ನಿರ್ದೇಶಕರು ಹಾರ್ಮೋನಿಯಂ ಬಳಸ್ತಾರೆ. ಹಾರ್ಮೋನಿಯಂ ಗೊತ್ತಲ್ವಾ ನಿಮ್ಗೆ? ಪಿಯಾನೋ. ಅದನ್ನು ಬಳಸಿ ಸಂಗೀತ, ಯಾಕಂದ್ರೆ ಅವರು ಸಂಗೀತವನ್ನು ಮಾಡಬೇಕಾದ್ರೆ ಅದಕ್ಕೆ ರಾಗ ಬೇಕು, ಸ್ವರ ಹಾಕಬೇಕು, ಬೇರೆ ಬೇರೆ ರೀತಿ ಇರುತ್ತೆ, ಏರಿಳಿತ ಇರುತ್ತೆ. ಇದನ್ನು ಅದಕ್ಕೆ ಹಾರ್ಮೋನಿಯಂ ತುಂಬಾ ಈಸಿಯಾಗಿ ಮಾಡಬಹುದು. ಹಾರ್ಮೋನಿಯಂನಲ್ಲಿ ಬಹುತೇಕ ಸಂಗೀತ ನಿರ್ದೇಶಕರು ಅದನ್ನು ಬಳಸ್ತಾರೆ. ಈಗೆಲ್ಲ ಎಲೆಕ್ಟ್ರಾನಿಕ್ ವಾದ್ಯಗಳು ಬಂದಿದ್ದಾವೆ ಬಿಡಿ, ಹಿಂದೆ ನಾನು ಹೇಳ್ತೇವೆ, ಒಂದು 10-20 ವರ್ಷದ ಹಿಂದೆ. ಹಲೋ, ಕಟ್ ಆಯ್ತಾ? ಹಲೋ, ನನ್ನ ಮಾತಾಡ್ ಕೇಳಿಸ್ತಾ ಇದೆ ನಿಮ್ಗೆ?
0: ಹಲೋ ಹಲೋ,
1: ಕಟ್ ಆಯ್ತು ಅನ್ಸುತ್ತೆ.
0: ಹಲೋ ಹಲೋ,
1: ಮಾತಾಡ್ತಿದ್ರಲ್ವಾ? ಈಗ ಹೇಳಿ, ನೀವು ಎಂ ರಂಗರಾವ್ ಅವ್ರ ಹೆಸರು ಕೇಳಿದಿರಲ್ವಾ? ಸತ್ಯಂ ಅಂತ ಇನ್ನೊಬ್ಬರ ಹೆಸರು ಕೇಳಿದಿರಾ? ಸತ್ಯಂ ಅಂತ ಇನ್ನೊಬ್ಬರು ಸಂಗೀತ ನಿರ್ದೇಶಕರು, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಹಾ, ಅವರು ಢೋಲಕ್ ಬಾರಿಸ್ತಾ ಇದ್ರು, ಸಂಗೀತವನ್ನ ಢೋಲಕ್ ಬಾರಿಸಿ ಮ್ಯೂಸಿಕ್ ಮಾಡ್ತಾ ಇದ್ರು. ನೋಡಿ, ಅವರು ನಿಮಗೆ ಒಂದೊಂದು ಸಂಗೀತ ನಿರ್ದೇಶಕರ ಹಾಡುಗಳನ್ನು ಕೇಳಿದಾಗ ಗೊತ್ತಾಗುತ್ತೆ ಇದೇ ಇವರೇ ಮೋಸ್ಟ್ಲಿ ಇದು ಕಂಪೋಸ್ ಮಾಡಿರ್ಬೋದು ಅಂತ. ಯಾಕಂದ್ರೆ ಅವರವ್ರದೇ ಒಂದೊಂದು ಸ್ಟೈಲ್ ಇರುತ್ತೆ. ರಾಜನ್ ನಾಗೇಂದ್ರ ಅವ್ರದ್ದು ಒಂದು, ಹಂಸಲೇಖ ಅವ್ರದ್ದು ಒಂದು, ಈ ತರ ಅವ್ರದೇ ಒಂದು ಸ್ಟೈಲ್ ಇರುತ್ತೆ, ಅವ್ರದೇ ಒಂದು ಕಂಪೋಸಿಷನ್ ಸ್ಟೈಲ್ ಇರುತ್ತೆ. ಗೊತ್ತಾಗಿಲ್ಲ, ನಾನೇ ಹೇಳ್ಬಿಡ್ಲಾ? ಕೃಷ್ಣ ತುಂಬಾ ಬೆಳೆಸೋದಿಲ್ಲ, ಆಮೇಲೆ ಬೇರೆಯವರಿಗೆ. ಹಾ, ಎಂ ರಂಗರ ಅವರು ಬಳಸ್ತಾ ಇರೋದು ವೀಣೆ. ವೀಣೆ ಬಾರಿಸ್ತಾ ಇದ್ರು ಅವರು. ಎಂ ರಂಗರಾವ್ ಅವರು ವೀಣೆಯನ್ನು ಬಳಸಿ ರಾಗ ಸಂಯೋಜನೆ ಮಾಡ್ತಾರೆ.

ಆ ನಂತರ ಅವರು ಹಾಡು ಹಾಡನ್ನ ಇದು ಮಾಡ್ತಾ ಇದ್ರು. ಈಗ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸಂಗೀತ ಸಂಯೋಜನೆ ಮಾಡುವಾಗ ಅವ್ರು ವೀಣೆಯನ್ನು ಬಳಸಿದ್ದಾರೆ. ಅವರು ಅದಂತ ಅಲ್ಲ, ಯಾವುದೇ ಹಾಡಿದ್ರು ವೀಣೆಯನ್ನು ಬಳಸಿ ಮಾಡ್ತಾ ಇದ್ರು. ಹೇಳ್ಬಿಡ್ಬೇಕು ಸರ್, ನಿಮಗೆ ನೆಗೆಟಿವ್ ಮಾರ್ಕ್ಸ್ ಸಿಗುತ್ತೆ ಅಥವಾ ಇನ್ನೇನೋ ಆಗುತ್ತೆ ತಪ್ಪು ಹೇಳ್ಬಿಟ್ರು ಅಂತ ಹಾಗೇನಿಲ್ಲ. ಹೇಳ್ಬಿಡೋದು, ಹೇಳಿದ್ರೆ ಅಲ್ಲ ತಪ್ಪಿದ್ರೆ ನಾವು ತಪ್ಪು ಅಂತ ಹೇಳ್ತೀವಿ, ಇನ್ನೊಂದು ಹೇಳ್ಬಹುದು. ಓಕೆ, ಅಲ್ಲ ನೀವು ಅಷ್ಟು ದೂರದಿಂದ ಕರೆ ಮಾಡಿದ್ರಲ್ಲ, ತುಂಬಾ ಧನ್ಯವಾದ ನಿಮ್ಗೆ. ಓಕೆ ಓಕೆ.

0: ಹಲೋ ಹಲೋ
1: ಹಲೋ
0: ಹೇಳಿ ಸರ್.
2: ಹೇಳಿ, ಯಾರು ಮಾತಾಡ್ತಿರೋದು?
1: ನಿರಂಜನ್ ಮೇಡಮ್, ಬೀರೂರಿಂದ.
2: ಬೀರೂರು?
1: ಹೌದು ಸರ್, ಬೀರೂರಿಂದ
2: ಸರ್. ಹೇಳಿ, ತಮ್ಮ ಹೆಸರು ಹೇಳಿ.
0: ನಿರಂಜನ್.
2: ಕರೆಕ್ಟ್.
0: ನಿರಂಜನ್ ಅವರೇ, ಒಂದು ಪ್ರಶ್ನೆಯನ್ನ ಕೇಳ್ಬೋದಾ ನಿಮ್ಗೆ?
1: ಮೇಡಮ್ ಇದು ಕೇಳಿ ಮೇಡಮ್.
0: ಹಲೋ
1: ಹಲೋ,
0: ಕೇಳಿಸ್ತಾ? ಹಾ ಹೇಳಿ. ನೀವೀಗ ಮನೆಯಲ್ಲಿ ನಿಮ್ಮ ತಾಯಿ ಆಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾರಾದ್ರೂ ಅಡಿಗೆಯನ್ನ ತಯಾರಿಸ್ತಾರೆ, ಅವಾಗ ಒಗ್ಗರಣೆ ಕೊಡ್ತಾರೆ, ಹೌದಲ್ವಾ? ಆ ಒಗ್ಗರಣೆಯಲ್ಲಿ ಯಾವ್ದು ಇಂಪಾರ್ಟೆಂಟ್ ಹೇಳಿ ನೋಡುವ. ಮತ್ತೆ ಪರಿಮಳ ಬರುವಂತದ್ದು
1: ಕರಿಬೇವು ಮೇಡಮ್.
0: ಕರಿಬೇವು? ಹಾ, ಅದ್ರ ಜೊತೆಗೆ ಇನ್ನೂ ಪರಿಮಳ ಬರುವಂತದ್ದು
1: ಕರಿಬೇವು.
0: ಬೇಳೆ ಸರಿಗಲ್ಲ,
1: ಬೆಳ್ಳುಳ್ಳಿ ಹಾಕ್ತಾರೆ ಮೇಡಮ್.
0: ಬೆಳ್ಳುಳ್ಳಿನೇ ಹಾಕ್ತಾರೆ. ಮತ್ತೆ
1: ಈರುಳ್ಳಿ, ಬೆಳ್ಳುಳ್ಳಿ ಮೇಡಮ್, ಕರಿಬೇವು.
0: ಇಂಪಾರ್ಟೆಂಟ್ ಇರೋದು ಹೇಳಿಲ್ಲ
2: ನೀವು.
0: ಹಿಂಗು ಹಿಂಗು ಹಾಕ್ತಾರಲ್ವಾ ಬೆಳೆ ಸಾರಿಗೆಲ್ಲ?
2: ಹಿಂಗು
0: ಹಿಂಗು ಗೊತ್ತಿದೆಲ್ಲ.
2: ಯೂಸ್ ಮಾಡ್ತೀರ ನಿಮ್ ಕಡೆಗೆ?
1: ಇಲ್ಲ ಮೇಡಮ್, ನಾವು ಸ್ವಲ್ಪ ಕಡಿಮೆ.
0: ಓ, ಅದಕ್ಕೆ ಗೊತ್ತಾಗಿಲ್ಲ ಅವರಿಗೆ.
1: ಉಪ್ಪಿನಕಾಯಿ
0: ಹಾಕ್ತಾರೆ. ಹೌದು ಹೌದು ಹೌದು,
2: ಕರಾವಳಿಯಲ್ಲಿ ಅದನ್ನೇ ಬಳಸ್ತಾರೆ
0: ಜಾಸ್ತಿ. ಹೌದು ಹೌದು,
1: ಕೆಡಲ್ಲ ಅಂತೇಳಿ ಹಾಕ್ತಾರೆ ಮೇಡಮ್, ಹಿಂಗ್ ಹಾಕ್ತಾರೆ ಅಂತ ಹೇಳ್ತಾರೆ.
0: ಹಿಂಗನ್ನ ನೋಡಿರ್ಬೋದು ನೀವು. ಹಿಂಗ್ ಅದು ಪೌಡರ್ ರೂಪದಲ್ಲೂ ಇರ್ತದೆ, ಪುಡಿ ರೂಪದಲ್ಲೂ ಇರ್ತದೆ, ಮತ್ತೆ ಗಟ್ಟಿ ಒಂದು ಗಟ್ಟಿ ಪದಾರ್ಥದಲ್ಲೂ ಇರ್ತದೆ. ಅದನ್ನ ಯಾವ್ದ್ರಿಂದ ತಯಾರಿಸ್ತಾರೆ ಗೊತ್ತಾ ನಿಮ್ಗೆ? ಪ್ರಶ್ನೆ ಅದು ನಮ್ದು. ಹಿಂಗನ್ನ ಯಾವ್ದ್ರಿಂದ ತಯಾರಿಸ್ತಾರೆ ಅಂತ ಹೇಳಿ. ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ನೋಡೋಣ, ಮತ್ತೆ ಯಾರಾದ್ರೂ ಪ್ರಯತ್ನ ಪಡ್ತಾರ ಅಂತ ಹೇಳಿ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿರಂಜನ್ ಅವರೇ.
1: ಧನ್ಯವಾದಗಳು ಮೇಡಮ್.

0: ಹಲೋ ಹಲೋ
1: ನಮಸ್ತೆ ನಮಸ್ತೆ ಮೇಡಮ್.
0: ಹಾಂ ನಮಸ್ತೆ ನಮಸ್ತೆ.
1: ಶಿವಲಿಂಗಯ್ಯ
0: ಶಿವಲಿಂಗಯ್ಯನಾ? ಹಾಂ ಆಗ್ಲೇ ಕರೆ ಮಾಡಿದ್ರಿ ನೀವು.
1: ಹ್ಞೂ ರೀ.
0: ಹಲೋ.
1: ಹಾಂ ಹೌದ್ರಿ ಮೇಡಮ್.
0: ಹಾಂ ಕೇಳಿಸ್ತಾ ಇದೆಯಲ್ವಾ? ಹಾ ಹಾ. ಈಗ ನಾವು ಪ್ರಶ್ನೆ ಕೇಳಿದ್ದು ಅಂತ ಹೇಳಿದ್ರೆ, ಹಿಂಗು ಯಾವ್ದ್ರಿಂದ ತಯಾರಿಸ್ತಾರೆ ಅಂತ ಹೇಳಿ. ಹಿಂಗು ಗೊತ್ತಲ್ಲ ನಿಮ್ಗೆ? ಅಡಿಗೆ ಮಾಡುವಾಗ ಒಗ್ಗರಣೆಗೆ ಉಪ್ಪಿನಕಾಯಿಗೆಲ್ಲ ಹಾಕ್ತಾರಲ್ಲ ಹಿಂಗು. ಹಾ ನೋಡಿದಿರಲ್ಲ, ಅದನ್ನ ಯಾವ್ದ್ರಿಂದ ತಯಾರಿಸ್ತಾರೆ ಗೊತ್ತಾ? ಹಾ ಹಿಂಗನ್ನ ನೀವು ಬರೀ ಪುಡಿ ನೋಡಿರ್ಬೋದು, ಅದು ಮಾರ್ಕೆಟ್ ಅಲ್ಲಿ ರೆಡಿ ಸಿಗ್ತದೆ, ಪುಡಿ ರೂಪದಲ್ಲೂ ಸಿಗ್ತದೆ, ಗಟ್ಟಿ ಪದಾರ್ಥ ರೂಪದಲ್ಲೂ ಸಿಗ್ತದೆ, ಅದನ್ನ ನೋಡಿರ್ಬೋದು. ಆದ್ರೆ ಅದನ್ನ ಯಾವ್ದ್ರಿಂದ ತಯಾರಿಸ್ತಾರೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಹಾ ಹಿಂಗು. ಕ್ಲೂ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಹಾಲಿನಿಂದ ಹಾಲಿನಂತ ರಸ ಬರ್ತದೆ ಆ ವಸ್ತುವಿನಿಂದ, ಅಥವಾ ವಸ್ತು ಅಥವಾ ಏನು ಅದರಿಂದ ತಯಾರಿಸ್ತಾರೆ, ಅದು ಏನದು?
1: ಹಾಲಿನಂತ ರಸ ಬರ್ತದ್ರಿ.
0: ಹಲೋ.
1: ಹಾ
0: ಒಂದು ಸಸ್ಯ.
1: ಹಾಲಿನಂತರ ಏನ್ರಿ?
0: ಒಂದು ಸಸ್ಯ ಅಥವಾ ಮರ. ಒಂದು ಸಸ್ಯ ಅಥವಾ ಮರ ಇಷ್ಟು ಹೇಳಿದ್ದೀನಿ ನಾನು. ಆ ಮರದ ಒಂದು ಮರವನ್ನ ಮರದ ಕಾಂಡವನ್ನ ಅಲ್ಲೇ ಅಲ್ಲಿ ಸ್ವಲ್ಪ ಕಟ್ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾರೆ, ಅದರಿಂದ ಒಂದು ಹಾಲು ರೀತಿಯಲ್ಲಿ ಹೊರಗೆ ಬರುತ್ತೆ, ಅದನ್ನ

0: ಗಟ್ಟಿ ಮಾಡಿ ಅದರಿಂದ ಹಿಂಗನ್ನ ತಯಾರಿಸ್ತಾರೆ. ಆ ಕಾಂಡಕ್ಕೆ ಒಂದು ಹಿಂಗನ್ನ ತಯಾರಿಸ್ತಾರೆ. ಆ ಸಸ್ಯದ ಹೆಸರು ಹೇಳ್ಬೋದಾ ಯಾವುದು ಅಂತೇಳಿ, ಸಸ್ಯ ಅಥವಾ ಮರ ಗೊತ್ತಿದೆಯಾ? ಬಹುಶಃ ಲವಂಗ ಅಲ್ಲ, ನಾನು ಹೇಳ್ತಾ ಇರೋದು ಇಂಗು. ನಾನೇ ಉತ್ತರ ಹೇಳ್ಬಿಡ್ತೀನಿ, ಯಾಕಂತ ಹೇಳಿದ್ರೆ ಸಮಯ ಮತ್ತೆ ಬೇರೆಯವರಿಗೂ ಅವಕಾಶ ಕೊಡ್ಬೇಕಲ್ವಾ. ಈ ಹಿಂಗನ್ನ ಫೆರುಲಾ ಅನ್ನುವಂತ ಒಂದು ಸಸ್ಯ ಅಥವಾ ಮರ, ಇದರಿಂದ ಫೆರುಲಾ ಅಂತ ಹೇಳಿ, ಫೆರುಲಾ ಅಂತ ಒಂದು ಸಸ್ಯ ಇರುತ್ತೆ. ಅದು 4-5 ವರ್ಷಗಳ ಕಾಲ ಬೆಳೆಯುತ್ತೆ. ಆ ಸಸ್ಯ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಇಲ್ಲ, ಅದು ಅಫ್ಘಾನಿಸ್ತಾನ್ ಇರಾನ್ ಇಂಥ ಒಂದು ಪ್ರದೇಶದಲ್ಲಿ ಬೆಳೀತಾರೆ ಅದನ್ನ, ಯಾಕಂದ್ರೆ ಅಲ್ಲಿಯ ಒಂದು ಹವಾಗುಣಕ್ಕೆ ಅದು ಬೆಳೆಯುವಂತ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ಹವಾಗುಣಕ್ಕೆ ಆ ಸಸ್ಯಗಳು ಬೆಳೆಯೋದಿಲ್ಲ, ಫೆರುಲಾ ಅನ್ನುವಂತ ಒಂದು ಸಸ್ಯ. ಮತ್ತೆ ಸಸ್ಯದ ಮತ್ತೆ ಬೇರು ಮತ್ತೆ ಕಾಂಡಕ್ಕೆ ಸಣ್ಣ ಸಣ್ಣದಾಗಿ ಕತ್ತರಿಯನ್ನ ಹಾಕ್ತಾರೆ, ಕತ್ತರಿಕೆ ಮಣ್ಣ ಮಾಡ್ತಾರೆ, ಅದರಿಂದ ಹಾಲಿನಂತ ಒಂದು ರಸ ಹೊರಬರುತ್ತೆ. ಆ ರಸವನ್ನ ಸಂಗ್ರಹಿಸಿ ಒಣಗಿಸ್ತಾರೆ, ಆಮೇಲೆ ಒಣಗಿದ್ಮೇಲೆ ಅದಕ್ಕೆ ಗಟ್ಟಿ ಗಮ್ ತರ ಆಗತ್ತೆ, ಅದೇ ಹಿಂಗು. ಅಥವಾ ಅದನ್ನ ಪುಡಿ ಮಾಡಿ ಕೂಡ ಮಾರಾಟ ಮಾಡ್ತಾರೆ. ಇದ್ರದ್ದು ಒಂದು ಅಂದ್ರೆ ಎಲ್ರು ಹಿಂಗು ಅಂತ ಹೇಳಿದ್ರೆ ಎಲ್ರಿಗೂ ಹಾ ಹಿಂಗಿನ ವಾಸನೆ ಬಂದ್ಕೊಳ್ಳೆ, ಆ ಇವತ್ತು ಬೆಳೆ ಸಾರ್ ಚೆನ್ನಾಗಿದೆ ಅಂತೇಳಿ ಆ ವಾಸನೆಗೆ ಎಲ್ರೂ ಬಿದ್ಬಿಡ್ತಾರೆ, ಹೌದಲ್ವಾ? ಆದ್ರೆ ಅದು ಎಲ್ಲಿಂದ ಬರ್ತದೆ ಅಂತ ಕೆಲವೊಂದು ಪದಾರ್ಥಗಳು ಎಲ್ರಿಗೂ ಗೊತ್ತಿರ್ತದೆ, ಆದ್ರೆ ಅದು ಎಲ್ಲಿಂದ ತಯಾರಾಗತ್ತೆ, ಹೇಗೆ ತಯಾರಾಗತ್ತೆ ಅಂತ ಗೊತ್ತಿರೋದಿಲ್ಲ. ಮತ್ತೆ ಈ ಒಂದು ಕೃಷಿ ಇದೆ ಅಲ್ಲ, ಇದು ಬಹಳ ದುಬಾರಿ. ಅಂದ್ರೆ 5 ವರ್ಷಗಳ ಕಾಲ ಕಾಯ್ಬೇಕಾಗತ್ತಂತೆ ಈ ಮರವನ್ನ, ಈ ಸಸಿಯನ್ನ ನೆಟ್ಟ ಮೇಲೆ 5 ವರ್ಷಗಳ ಕಾಲ ಅದು ಕಾಯ್ಬೇಕು ದೊಡ್ಡ ಮರ ಆಗೋ ತನಕ. ಆಮೇಲೆ ಅದಕ್ಕೆ ಕಟಾವು ಮಾಡಿ ಅದನ್ನ ಕತ್ತರಿಸಿ ಅದನ್ನ ಹಾಲು ತೆಗೆದು ಹಿಂಗನ್ನ ತಯಾರಿ ಮಾಡ್ಬೇಕು. ಮತ್ತೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈ 5 ವರ್ಷದಲ್ಲಿ ಏನಾದ್ರೂ ಆ ಸಸ್ಯಕ್ಕೆ ಏನಾದ್ರೂ ಹುಳು ತಾಕ್ತು ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಕೃಷಿಕರಿಗೆ ತುಂಬಾ ಹೊಡೆತ ಬೀಳ್ತದೆ. ಹಾಗಾಗಿ ಇದನ್ನ ಯಾರು ಬೆಳೆಯಲ್ಲ ಹೆಚ್ಚಾಗಿ, ಸ್ವಲ್ಪ ಜನ ಅಷ್ಟೇ ಬೆಳೀತಾರೆ. ಅದಕ್ಕೆ ಹಿಂಗಿನ ರೇಟ್ ಕೇಳಿದ್ರಲ್ಲ ನೀವು, ಹಿಂಗಿನ ರೇಟ್ ಬಹಳ ಜಾಸ್ತಿ ಇದೆ, ಹೌದಲ್ವಾ? ಒಂದು 10 ಗ್ರಾಮ್ ಹಿಂಗಿಗೆ ಎಷ್ಟೊಂದು ದುಡ್ಡು ಇರುತ್ತೆ. ಆ ರೀತಿ ಇದು ನಮ್ಮ ದೇಶದಲ್ಲಿ ಅಂತೂ ಇಲ್ಲ, ಇದು ಬೇರೆ ದೇಶದಿಂದ ನಾವು ತಗೊಳ್ತೀವಿ. ಗೊತ್ತಾಯ್ತಲ್ವ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಧನ್ಯವಾದಗಳು.

ಈಗ ಈ ಹಾಡನ್ನು ಕೇಳಿದ್ದೆಲ್ಲ ಕಾರವಾರ ನಮ್ಮೂರಿನ ಬಗ್ಗೆ ಅವರು ಹಾಡನ್ನು ಬರೆದಿದ್ದಾರೆ. ಇದು ಯಾವ ಚಿತ್ರದ ಗೀತೆ ಮತ್ತು ಇದನ್ನು ಬರೆದವರು ಯಾರು ಮುಖ್ಯವಾದ ಪ್ರಶ್ನೆ. ಈ ಹಾಡನ್ನು ಬರೆದಿದ್ದು ಯಾರು ಅನ್ನೋದು ಪ್ರಶ್ನೆ. ಯಾರಾದರೂ ಟ್ರೈ ಮಾಡಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ನಾವು ಉತ್ತರ ಹೇಳೋಣ, ಯಾಕಂದ್ರೆ ಟೈಮ್ ಆಗ್ತಾ ಬಂತು, 5 ನಿಮಿಷ ಇದೆ. ಕೊನೆಯ ಕಾಲರ್ ಯಾರು ನೋಡೋಣ. ಈ ಚಿತ್ರದ ಹೆಸರು

0: ಹಲೋ
1: ಹಲೋ ನಮಸ್ಕಾರ ಸರ್, ಆಕಾಶವಾಣಿ ಕಾರವಾರ.
0: ನಮಸ್ಕಾರ, ಆಕಾಶವಾಣಿ ಕಾರವಾರ. ತಾವು ಮಾತಾಡ್ತಿರೋದು ಯಾರು? ಬೈತ್ಕೊಂಡು ಕಾರವಾರದಿಂದ. ಸರಿ, ನಾವು ಕಾರವಾರದ ಬಗ್ಗೆ ನಿಮ್ದು ಹಾಡು ಹಾಕಿದ್ದೀವಿ, ಕೇಳಿಸ್ತಾ ಇದೆಯಾ? ಕೇಳಿದ್ರಿ. ಆ ಹಾಡನ್ನ ಬರೆದಿದ್ದು ಯಾರು ಅಂತ ಗೊತ್ತಾ ನಿಮ್ಗೆ? ಸಾಹಿತ್ಯ ಯಾರ್ದು? ಇಲ್ಲ, ಅದು ಇದು ಸಿನಿಮಾ ಗೀತೆ. ಈ ಹಾಡನ್ನು ರವೀಂದ್ರನಾಥ್ ಟಾಗೋರ್ ಅವ್ರ ಕಾರವಾರದ ಬಗ್ಗೆ ಹಾಡನ್ನು ಯಾವುದು ಬರೆದಿರಲಿಲ್ಲ. ಅವರ ಒಂದು ಪುಸ್ತಕದಲ್ಲಿ ಕಾರವಾರದ ಬಗ್ಗೆ ಅವರು ವಿಷಯಗಳನ್ನು ಬರೆದಿದ್ದಾರೆ ಅಷ್ಟೇ. ಹಾ, ಈ ಹಾಡನ್ನು, ಇದು ಕನ್ನಡ ಚಿತ್ರಗಂಧರ ಗೀತೆ. ಇದು ಇದು 1970 ಬರೆದಿರೋ ಹಾಡಿದು. ಈ ಹಾಡು ಬರೆದಿದ್ದು ಯಾರು ಅಂತ ಗೊತ್ತಾ? ಊಹೆ ಮಾಡಿ ನೋಡೋಣ. ಯಾಕಂದ್ರೆ ನೀವು ಕಾರವಾರದಲ್ಲಿ ಇದ್ದೀರಾ, ನಾವು ಕಾರವಾರದಲ್ಲಿ ಇದ್ದೀವಿ. ಹೌದಾ? ಓಕೆ, ಸರಿ, ನಾವು ಹೇಳ್ಬಿಡೋಣಲ್ವಾ, ಟೈಮ್ ಆಗ್ತಾ ಬಂತು. ಈ ಹಾಡು ಮಹಡಿ ಮನೆ ಅನ್ನೋ ಚಿತ್ರದ ಗೀತೆ. ಇದು 1970 ರಿಲೀಸ್ ಆಗಿತ್ತು. ಇದನ್ನು ಬರೆದಿದ್ದು ಮತ್ತು ಈ ಚಿತ್ರದ ನಿರ್ದೇಶಕರು ಸಿ ವಿ ಶಿವಶಂಕರ್ ಅಂತ ಅವರ ಹೆಸರು. ಅವರು ಕನ್ನಡಕ್ಕೆ ಸಂಬಂಧಪಟ್ಟಿದ ತುಂಬ ಗೀತೆಗಳನ್ನು ಬರೆದಿದ್ದಾರೆ. ಚಿತ್ರದಲ್ಲಿ ಅಂದರೆ ಸುಮಾರು 60-ರಿಂದ 80 ದಶಕದ ಮಧ್ಯದಲ್ಲಿ ಕನ್ನಡದ ಒಂದು ಕನ್ನಡದ ಬಗ್ಗೆ ತುಂಬ ಆವಾಗ ಬೇರೆ ಬೇರೆ ಚಳುವಳಿಗಳು ಅವೆಲ್ಲ ನಡೀತಾ ಇರೋ ಕಾಲದಲ್ಲಿ ಅವರು ಚಿತ್ರಗೀತೆಗಳನ್ನು ಬಳಸ್ತಾ ಇದ್ರು. ಆವಾಗ ಜನರನ್ನು ಒಂದು ಆಕರ್ಷಣೆ ಮಾಡೋದಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟಿದೆ. ಈಗ ಗೀತೆಗಳನ್ನು, ಬಹುತೇಕ ಗೀತೆಗಳನ್ನು ಸಿ ವಿ ಶಿವಶಂಕರ್ ಅವರೇ ಬರೀತಾ ಇದ್ರು. ಇದರ ಸಂಗೀತ ನಿರ್ದೇಶಕರು ಆರ್ ರತ್ನ, ಹಾಡಿದವರು ಪಿ ಬಿ ಶ್ರೀನಿವಾಸ್. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ ಸರ್.

0: ಹಲೋ,
1: ನಮಸ್ತೆ. ಟಿಸಿ ಬಸ್ ಬಗ್ಗೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ
2: ಹಲೋ

0: ಕಟ್ ಆಯ್ತು ಅನ್ಸುತ್ತೆ ಅವ್ರದ್ದು ನೋಡಿ.
1: ಹಲೋ ಹಲೋ ಹಲೋ,
0: ಕಾಲ್ ಮಾಡ್ತಾ ಇದ್ದಾರೆ. ಹಲೋ
2: ಹಲೋ,
0: ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್? ಓಕೆ, ಈಗ ತುಂಬಾ ಸಮಯ ಕಡಿಮೆ ಇದೆ ನಿಮಗೆ, ನೀತಾ ಅವ್ರ ಒಂದು ಪ್ರಶ್ನೆ ಕೇಳ್ತಾರೆ, ಹೇಳ್ಬಿಡಿ.
1: ನೀವು ಉಪ್ಪು ನೋಡಿದಿರಲ್ವಾ, ಪ್ರಸಿದ್ಧ ಖೇವ್ರಾ ಸಾಲ್ಟ್ ಮೈನ್ ಅಂದ್ರೆ ಪಿಂಕ್ ಸಾಲ್ಟ್ ಗಣಿ ಯಾವ ದೇಶದಲ್ಲಿದೆ?
2: ಪಿಂಕ್ ಸಾಲ್ಟ್ ಗಣಿ
1: ಯಾವ ದೇಶದಲ್ಲಿದೆ?

0: ದೊಡ್ಡ ಕೇವ್ರಾ ಸಾಲ್ಟ್ ಮೈನ್ ಅಂದ್ರೆ ಪಿಂಕ್ ಸಾಲ್ಟ್ ಗಣಿ ಯಾವ ದೇಶದಲ್ಲಿದೆ?
1: ಪಿಂಕ್ ಸಾಲ್ಟ್ ಗಣಿ
0: ಯಾವ ದೇಶದಲ್ಲಿದೆ?
1: ದೇಶದಲ್ಲಿ
0: ನಮ್ಮ ದೇಶದ ಪಕ್ಕದ ದೇಶ.
1: ಪಕ್ಕದ ದೇಶ ಪಕ್ಕದ ದೇಶ ಪಾಕಿಸ್ತಾನ.
0: ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಪಾಕಿಸ್ತಾನದಲ್ಲಿ ಈ ಒಂದು ಕೇವ್ರಾ ಸಾಲ್ಟ್ ಮೈನ್ ಅಂತ ಪಿಂಕ್ ಸಾಲ್ಟ್ ಗಣಿ ಇದು ಪಾಕಿಸ್ತಾನದಲ್ಲಿದೆ. ಪಿಂಕ್ ಸಾಲ್ಟ್ ಅಂದರೆ ಸಾಮಾನ್ಯವಾಗಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರೆಯುವ ಒಂದು ಉಪ್ಪು. ಇದರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ?
2: ಹಲೋ
0: ಹಲೋ,
2: ಬಹುಶಃ ಅವರು ಮಾತಾಡೋದು
0: ಕಟ್ ಆಗ್ತದೆ ಅನ್ಸ್ತಾ ಇದೆ ನಿಮ್ದು ಮಾತುಗಳು. ಇದು ನಾವು ಸಾಮಾನ್ಯವಾಗಿ ನೋಡ್ತೇವೆ, ಉಪ್ಪು ನೀರನ್ನ ಒಣಗಿಸಿ ಅಂದ್ರೆ ಸಮುದ್ರದ ನೀರನ್ನ ಒಣಗಿಸಿ ಉಪ್ಪನ್ನ ತಯಾರಿ ಮಾಡಲಾಗ್ತದೆ. ಆದ್ರೆ ಇದು ಪಿಂಕ್ ಸಾಲ್ಟ್ ಏನಿದೆ ಅಲ್ಲ, ಇದು ಗುಲಾಬಿ ಬಣ್ಣದ ಒಂದು ಉಪ್ಪು. ಇದು ಭೂಮಿಯ ಒಳಗಿರುವ ಹಳೆಯ ಉಪ್ಪಿನ ಕಲ್ಲುಗಳಿಂದ ತಯಾರಿ ಮಾಡಲಾಗ್ತದೆ ಇದನ್ನ. ಅಂದ್ರೆ ಭೂಮಿಯ ಒಳಗಿನ ಉಪ್ಪಿನ ಗಣಿ ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರದ ನೀರು ಒಣಗಿ ಉಪ್ಪಿನ ಪದರಗಳು ನಿರ್ಮಾಣವಾಗಿತ್ತಂತೆ. ಆ ಪದರಗಳು ನಂತರ ಭೂಮಿಯೊಳಗೆ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಆ ಗಟ್ಟಿಯಾದಂತಹ ಒಂದು ಗಣಿಯನ್ನ ಗಣಿಯಲ್ಲಿ ಗಣಿಗಾರಿಕೆಯನ್ನ ಮಾಡಿ ಆ ಕಲ್ಲುಗಳನ್ನ ಹೊರತೆಗೆದು ಅದನ್ನ ಆಮೇಲೆ ಇದು ಕಾರ್ಖಾನೆಯಲ್ಲಿ ಅದು ಪುಡಿಯುಪ್ಪು ಅಥವಾ ಹರಳುಪ್ಪು ಅಂತೇಳಿ ಈ ತರ ಮಾಡಿ ಇದನ್ನ ಮಾರಾಟ ಮಾಡಲಾಗುತ್ತೆ. ಹಲೋ, ಲೈನ್ ಅಲ್ಲಿ ಇಲ್ಲ ಅನ್ಸುತ್ತೆ, ತೊಂದರೆ ಇಲ್ಲ. ನಮ್ಮ ಸಮಯ ಕೂಡ ಮುಗಿತಾ ಬಂದಿದೆ. ಈ ಪಿಂಕ್ ಸಾಲ್ಟ್ ಅಂದ್ರೆ ಗುಲಾಬಿ ಬಣ್ಣದ ಈ ಉಪ್ಪಿನಲ್ಲಿ ಐರನ್ ಲೋಹದ ಖನಿಜ ಇರೋದ್ರಿಂದ ಇದರ ಸ್ವಲ್ಪ ಪ್ರಮಾಣದ ಖನಿಜದ ಇರೋದ್ರಿಂದ ಇದಕ್ಕೆ ಗುಲಾಬಿ ಬಣ್ಣ
2: ಬಂದಿರೋದ್ರಿಂದ.
0: ಹೌದು, ಮತ್ತೆ ನಮ್ಮ ಸಮಯ ಕೂಡ ಮುಗಿತಾ ಇದೆ. ಒಂದು ಹಾಡು ಪ್ರಸಾರ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ.

0: ಕತ್ತಲು ಸಿಗದಿದ್ರ ಸಾವು. ಲೈಫ್ ರಸಗುಲ್ಲ ಬ್ಯಾರೆ ಏನಿಲ್ಲ.
1: ಹಾಡುಗಳ ಜೊತೆಗೆ ಶ್ರೋತೃಗಳ ಪ್ರಶ್ನೆ ಉತ್ತರಗಳ ಜೊತೆಗೆ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಸ್ತುತಿ ನೀತಾ ನಾಯ್ಕ್ ಹಾಗೂ ದೀಪಕ್ ಶಣ್ಮಿ ಅವರದು. ತಾಂತ್ರಿಕ ನೆರವು ಪಿ ವಿ ಜಯರಾಮನ್, ಅಭಿಜನ್ ಮತ್ತು ದಯಾನಂದ್ ಮೈತ್ರಿ.

ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳಿ ಅಳವಡಿಸಿದವರು ಶಾಂತಾ ಗೋಡ್ಖಿಂಡಿ, ನಿರ್ದೇಶನ ಅನಿಲ್ ದೇಸಾಯಿ. 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30 ಕರೆಂಟ್ ಅಫೇರ್ಸ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜೆಕೆ ಯೋಗ ಕೀರ್ತನ್ ಅವರ ಹಾಡುಗಾರಿಕೆ, 10:30 ಗೀತ ಚಂದ್ರಿಕೆ ಮೆಲಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 10 May 2026 5:00 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ದಿನಾಂಕ 10 May 2026 5:00 ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
0: ನಾಳೆ ಪ್ರಸಾರದಲ್ಲಿ 6:10 ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುಧೆ ಪ್ರಸಾರವಾಗುವುದು, 7:15 ಭಾವಗೀತೆಗಳ ಪ್ರಸಾರ, ಇನ್ನು 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ.

ನಾಳೆ ಬೆಳಗ್ಗೆ 8:30 ಆಕಾಶವಾಣಿಯ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಸ್ಕಂದ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ, ಇಂದುಮತಿ ಸಾಲಿಮಠ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ, ಮಂಜುಳಗಾನ 9:30 ಮೂಡಿಬರಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 12:30 ಸ್ಟಂಪ್ಡ್, 12:05 ವನಿತಾ ವಿಹಾರದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ. ಇವರೊಂದಿಗೆ ಯುಎನ್ ಮರಣ ಸಂದೇಶ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲೆ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರಗಳ ಕುರಿತಾಗಿ ಆಯುರ್ವೇದ ತಜ್ಞರಾದ ಡಾ ಕೇಶವರಾಜ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಈ ಎರಡೂ ಸಂದರ್ಶನಗಳ ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ವಿನೋದ್ ಎಂ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಆಲಿಸುವಿರಿ.

ನಾಳೆ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನಕಾರರು ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನ 3:00 ಮಂಚ ಹೇಗೀತ್, 3:30 ನಾಟ್ಯ ತರಂಗ್, 4:00 ಬಾಂಬೆ ಟಾಕೀಸ್, ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 5:00 ಯಕ್ಷಲಹರಿ, ಯಕ್ಷಗಾನ ತಾಳಮಂಡಳಿ ಪ್ರಸಂಗ, ಭಕ್ತ ಪ್ರಹ್ಲಾದ ನಡೆಸಿಕೊಡುತ್ತಾರೆ ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ. ಭಾಗವತರು ಲಕ್ಷ್ಮೀನಾರಾಯಣ ಶೆಟ್ಟಿ, ಚಂಡೆ ಬಾಲಕೃಷ್ಣ ಬೊಮ್ಮರು, ಮದ್ದಳೆ ಮುರಳೀಧರ ಆಚಾರ್ಯ. 6:30 ವಿಜ್ಞಾನದ ಮುನ್ನಡೆ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಮತ್ತು ಮಾರುಕಟ್ಟೆ ಅನುಭವ ಕುರಿತು ಸಿದ್ದಾಪುರ ತಾಲೂಕು ಕ್ಯಾದಗಿಯ ಬೆನಕ ಅಶೋಕ್ ನಾಯ್ಕ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. ಬಳಿಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕ ರಾಮಪ್ಪ ತಜನ್ವರ್ ಅವರ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 7:45 ಸಮಾಚಾರ ದರ್ಶನ, 8:00 ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 8:30 ಕಾವ್ಯಯಾನ ಕಾರ್ಯಕ್ರಮದ ಮರುಪ್ರಸಾರ, ಕವಿ ಮುದ್ದಳ್ಳಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿರಾಜಿ ಸೀತಾರಾಮ್ ಭಟ್ಟ. 9:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ, ನಾಟಕ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿದಿನ್ ಅಸ್ ನಾಟಕ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರು ವಾದನ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1 ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400 ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2 ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲೆತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕಚ್ಚಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
0: ಬೊಮ್ಮಕೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು ಆಗದು ಎಂದು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥ ಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ. ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ

0: ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಎರಡು ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ ಎರಡು ಅಥವಾ ಮೂರು ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ

0: ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹೊಸ ಬೆಳೆಗಳ ಕೃಷಿ ಸಾಧ್ಯತೆ ಅನುಭವ ಕುರಿತು ಶಿರಸಿಯ ರಾಮು ಹರಿ ಅವರೊಂದಿಗೆ ಸಂದರ್ಶನ.

0: ರಾಮು ಹರಿಕಿಣಿಯವರೇ ನಮಸ್ಕಾರ.
1: ನಮಸ್ಕಾರ.
0: ಹೆಚ್ಚು ಮಳೆ ಬೀಳುವಂಥ ಒಂದು ಮಲೆನಾಡು ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಕೃಷಿ ಪ್ರಧಾನವಾದಂಥ ಒಂದು ಊರು ಕೂಡ ಹೌದು. ಆದರೆ ಸಾಕಷ್ಟು ಸವಾಲುಗಳು ಕೂಡ ಇವೆ. ರೈತರು ಕೃಷಿಯನ್ನು ಮುಂದುವರಿಸಬೇಕೇ ಬೇಡವೇ ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಮೂಲತಃ ಉಪನ್ಯಾಸಕರಾಗಿ ದುಡಿದಂಥವರು, ಉಪನ್ಯಾಸಕ ವೃತ್ತಿಯಿಂದ ಕೃಷಿಯ ಕಡೆಗೆ ನಿಮ್ಮ ಒಲವು ಹೇಗೆ ಬದಲಾವಣೆ ಆಯಿತು, ಹೇಗೆ ನೀವು ಕೃಷಿಗೆ ಬಂದಿರಿ?
1: ನಾನು ಮೂಲತಃ ಒಂದು ವ್ಯಾಪಾರಿ ಕುಟುಂಬದಿಂದ ಬಂದವನು. ಸೊ ನಮ್ಮ ತಂದೆಯವರ ಅಂಗಡಿಗೆ ಅತಿ ಹೆಚ್ಚು ಗ್ರಾಹಕರು ಗ್ರಾಮಾಂತರದವರಿದ್ದರು. ಅವರು ಹಳ್ಳಿಯಿಂದ ಬರಬೇಕಾದ್ರೆ ಪ್ರತಿ ಸಲ ಮಳೆಗಾಲದಲ್ಲಿ ಒಂದು 3-4 ತಿಂಗಳು ರಸ್ತೆ ಇಲ್ಲ, 3-4 ತಿಂಗಳಿಗೆ ಬೇಕಾದಷ್ಟು ವಸ್ತುಗಳನ್ನು ಒಂದೇ ಸಲ ಇಟ್ಕೊಳ್ಳೋದು, ಅದರ ನಂತರ ಅದನ್ನು ಅವರು ಹಣ ವಾಪಸ್ ಕೊಡೋದು ಕೂಡ ಫಸಲು ಬಂದ ನಂತರ.
0: ಅವಾಗೆಲ್ಲ ಪುಸ್ತಕ ಮಾಡಿ ಬರಿತಾ ಇದ್ರಿ?
1: ಹೌದು. ಅವಾಗ ತಂದೆಯವರ ಜೊತೆಗೆ ಅಕೌಂಟ್ಸ್ ಬರೀಲಿಕ್ಕೆ ಕುತ್ಕೊಂಡವಾಗ ಅಲ್ಲಿ ಅವರ ಹೆಸರು, ಅವರ ಕ್ಷೇತ್ರ ಎಷ್ಟು, ಅವರು ಪರ್ಚೇಸ್ ಮಾಡಿದ್ದು ಇವಾಗ ಯಾವಾಗ ವಾಪಸ್ ಕೊಟ್ಟರು, ವಾಪಸ್ ಹಣ ಕೊಡಬೇಕಾದ್ರೆ ಎಷ್ಟು ಕಷ್ಟ ಅವ್ರದ್ದು, ಇದು ಗೊತ್ತಾಗ್ತಿತ್ತು. ನಂತರ ತಂದೆಯವರಿಗೆ ಒಂದು ಆಸೆ ಇತ್ತು. ನಾನು ನನ್ನ ಶಿಕ್ಷಣ ಮುಗಿಸಿ ಹೊರಗೆ ಹೋಗಬೇಕಂತಿದ್ದಾವಾಗ ನೀವು ಒಬ್ಬ ಉಪನ್ಯಾಸಕನಾಗಬೇಕು ಅಥವಾ ಟೀಚರ್ ಆಗಬೇಕು, ನಾನು ಬೇಕಾದರೆ ನಿನಗೆ ಪಗಾರ ಕೊಡ್ತೇನೆ ಅಂಥೇಳಿ ಹೇಳ್ತಿದ್ರು ಅವರು. ಸೊ ಅವರ ಒತ್ತಾಯಕ್ಕೆ ನಾನು ಶಿಕ್ಷಕರೊತ್ತಿಗೆ ಬಂದೆ. ಸೊ ನಂತರ ನನಗೆ ಅದರಿಂದ ಒಂದು ಖುಷಿ ಆಯಿತು ಏನಂತೇಳಿದರೆ, ಜನರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ, ನಮ್ಮ ಜ್ಞಾನ ಮತ್ತೊಬ್ಬನಿಗೆ ಕೊಡಲಿಕ್ಕೆ, ಅಂದರೆ ತಿಳಿದಿದ್ದನ್ನು ಸಾರಲಿಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ಗ್ರಾಮಾಂತರದ ಜೊತೆಗೆ ಆ ಬೆಸುಗೆ ಇಷ್ಟು ಗಟ್ಟಿಯಾಯ್ತು ಅಂತೇಳಿದರೆ, ಅವರ ಪ್ರತಿಭೆ, ಅವರಲ್ಲಿರುವ ಒಂದು ಸಂಸ್ಕಾರ ಸಂಸ್ಕೃತಿ ನೋಡಿ ಆಶ್ಚರ್ಯಪಟ್ಟೆ ನಾನು. ಸೊ ಆವಾಗ ನಾನು ವಿಚಾರ ಮಾಡಿದೆ, ಇವರ ಜೊತೆಗೆ ನಾನು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಿದ್ರಲ್ಲಿ ಅಂಥೇಳಿ ನಾನು ಪ್ರತಿ ವರ್ಷ ಆ ಶಾಲೆಗಳಿಗೆ ಹೋಗಿ SSLC ನಂತರ ಮುಂದೇನು ಅವರಿಗೆ ಮಾರ್ಗದರ್ಶನ ಮಾಡಬೇಕಾದ್ರೆ ಹಳ್ಳಿಗಳಂತ ಹೇಳಿದ ಕೂಡಲೇ ಅವರು ಬಿಡೋದಿಲ್ಲ ಆಗಿದ್ರು, ಮನೆ ಕರ್ಕೊಂಡು ಹೋಗ್ತಿದ್ರು, ಅವರ ಆತಿಥ್ಯ ಕೊಡ್ತಿದ್ರು, ಅಲ್ಲಿಯ ಅವರ ಜೀವನ ಶೈಲಿ, ಅವರ ಕಷ್ಟ ಸುಖ, ಅವರ ಹಣಕಾಸಿನ ಪರಿಸ್ಥಿತಿ, ಅದರಲ್ಲೂ ಕೂಡ ಆತಿಥ್ಯವನ್ನು ಕೊಡೋದು, ಆ ಕಷ್ಟವನ್ನು ಹೇಳದೇ ಇರೋದು, ಇದೆಲ್ಲ ನೋಡಿದಾಗ ನನಗೆ ದೇವರೇ, ಕೃಷಿ ಅಂದರೆ ಏನೋ ಹೇಳ್ತಾರೆ ಆದರೆ ಇಲ್ಲಿ ವಸ್ತುಸ್ಥಿತಿ ಬೇರೆದೇ ಇದೆ. ಇಲ್ಲಿ ಯಾವುದೋ ಕಾಲದಲ್ಲಿ ಕಷ್ಟಪಟ್ಟು ಅಜ್ಜನ ಕಾಲದಿಂದ ಆ ತೋಟಗಳನ್ನು ಮೇಂಟೈನ್ ಮಾಡಿ ಇವತ್ತೇ ನಾವು ಒಂದು ಹಂತಕ್ಕೆ ಬಂದ ನಂತರ ಖುಷಿ ಪಡ್ತಾ ಇದ್ದೇವೆ. ಬಟ್ ಅವರ ಪರಿಶ್ರಮ, ಅವರ ರಸ್ತೆ ಇಲ್ಲ, ದೀಪ ಇಲ್ಲ, ವ್ಯವಸ್ಥೆ ಇಲ್ಲ, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಲ್ಲ, ಆ ಕಾಲದಲ್ಲಿ ಅವರು ಏನು ಒಂದು ಮಾಡಿಟ್ಟಿದ್ದಿದೆ ಅಲ್ಲ, ನಿಜವಾಗಿ ಅದು ಸಾಧನೆಯೇ, ಅದು ಮಾದರಿನೇ ಅದು.
0: ಈಗ ನೀವು ಅರ್ಥೈಸಿಕೊಂಡ ಹಾಗೆ SSLC ನಂತರ ಮುಂದೆ ಏನು ಜನರಿಗೆ ಅಥವಾ ಮಕ್ಕಳಿಗೆ ನೀವು ಏನನ್ನು ಹೇಳೋದಕ್ಕೆ ಬಯಸ್ತೀರಿ?
1: ಸೊ ನಾನು ಹೇಳೋದಿಷ್ಟೇ, ನಮ್ಮ ನಮ್ಮ ಇಚ್ಛೆ ಅಥವಾ ನನಗೆ ಏನು ಸೇರ್ತಿದೆ, ನನಗೆ ಯಾವುದು ಡೈಜೆಸ್ಟ್ ಆಗ್ತದೆ ಅಂತ ತಿಳ್ಕೊಂಡು ನಾನು ಆಹಾರ ಹೇಗೆ ತಿಂತೇವೆ, ಹಾಗೆ ಶಿಕ್ಷಣ ಕೂಡ ಅಷ್ಟೇ. ಯಾರ್ದೋ ಒತ್ತಾಯದ ಮೇಲೋ ಅಥವಾ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ ಅಂತ ಹಾಗೆ ಮಾಡೋದಕ್ಕಿಂತ ನನ್ನ ಇಚ್ಛೆಯ ಶಿಕ್ಷಣ ನಾನು ಪಡೆದ್ರೆ ಅದರಲ್ಲಿ ಸಾಧನೆ ಮಾಡಲಿಕ್ಕೂ ಆಗ್ತದೆ, ಅದನ್ನ ನೌಕರಿ ಮಾಡಲಿ ಏನೋ ಮಾಡಲಿ ಸಂತೃಪ್ತಿ ಇರ್ತದೆ. ಆ ಸಾಧನೆಯ ಜೊತೆಗೆ ಸಂತೃಪ್ತಿ ಹಣದಕ್ಕಿಂತ ದೊಡ್ಡಿನ ಒಂದು ಖುಷಿ ಕೊಡ್ತದೆ. ಸೊ ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ ಅಂದರೆ, ಯಾರೋ ಹೇಳ್ತಾರಂಥೇಳಿ ಆ ಲೈನಿಗೆ ಹೋಗ್ತಾ ಇದ್ದಾರೆ. BSc ಮಾಡ್ತಾರೆ, ಬ್ಯಾಂಕಿಗೆ ಕ್ಲಾರ್ಕ್ ಆಗ್ತಾರೆ, BCOM ಮಾಡ್ತಾರೆ, ಬೇರೆ ಯಾವುದೋ ಫೀಲ್ಡಿಗೆ ಹೋಗ್ತಾರೆ. ಅಂದರೆ ಅವರು ಕಲ್ತಿದ್ದು ಮತ್ತು ಅವ್ರು ಮಾಡ್ತಾ ಇರೋದ್ರಲ್ಲಿ, ಹಾಗಾಗಿ ಅವ್ರಿಗೆ ಹೋಗಿ ಕೇಳಿದರೆ ಅವನ ಉದ್ಯೋಗದಲ್ಲಿ ಖುಷಿನೇ ಇಲ್ಲ ಅವನಿಗೆ, ಹಣಕ್ಕಾಗಿ ಉದ್ಯೋಗ ಮಾಡ್ತಾ ಇದ್ದಾನೆ ಅವನು. ಬಟ್ ಹಣಕ್ಕಾಗಿ ಅಲ್ಲ, ಖುಷಿಗಾಗಿ ಉದ್ಯೋಗ ಮಾಡಿಬಿಟ್ಟಿದ್ದಿದ್ರೆ ಅವನ ಆರೋಗ್ಯನೂ ಚೆನ್ನಾಗಿರ್ತಿತ್ತು, ಅಭಿವೃದ್ಧಿನೂ ಆಗ್ತಿತ್ತು, ಜೊತೆಗೆ ಆ ಶಿಕ್ಷಣದ ಆ್ಯಕ್ಚುಲಿ ಏನು ಯುಟಿಲೈಜೇಷನ್ ಅಂತ ಹೇಳ್ತೇವಲ್ಲ ಅದು ಆಗ್ತಿತ್ತು. ಹಾಗಾಗಿ ಭಾಳಷ್ಟು ಜನರಿಗೆ ಏನಾಗಿದೆ ಅಂದರೆ, ಯಾವ್ಯಾವ ಕೋರ್ಸ್ಗಳಿದೆ, ಅದರದ್ದು ಮಹತ್ವ ಏನಿದೆ, ಅದು ಎಲ್ಲಿದೆ, ಅದರದ್ದು ಈಗ ಮೊಬೈಲ್ಗಳು ಬಂದಿದ್ದಾವೆ, ಇದು ಆವಾಗ ಏನೂ ಇಲ್ಲ ಆಗಿತ್ತು. ಸೊ ಅದನ್ನು ಮಾಡಿರೋದ್ರಿಂದ, ಇವನ್ ಸಣ್ಣ ಒಂದು ಉದಾಹರಣೆ ಕೊಡಬೇಕಂದ್ರೆ, NTTF ಅಂತ ಧಾರವಾಡದಲ್ಲಿ ಇತ್ತು, ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಿಗೆ ಗೊತ್ತಿಲ್ಲಾಗಿತ್ತು ಅದು. ನಮ್ಮಲ್ಲಿ ನಮ್ಮ ಪ್ರಿನ್ಸಿಪಾಲರು ಒಂದು ಸಲ ಕೇಳಿದಾವಾಗ, ಕಿಣಿ ನೀನು ಏನೋ NTTF ಅಂತ ಹೇಳ್ತೀಯಲ್ಲ, ನನ್ನ ಮಗನಿಗೆ ಸೇರಿಸ್ತೇನೆ ಅದನ್ನು ಅಂತೇಳಿ ಹೇಳಿದ್ದು ನನಗೆ ನೆನಪಿದೆ, ಸಾಧಾರಣ 32 ವರ್ಷದ ಹಿಂದೆ. ಸೊ ಅವರು ಅದನ್ನು ಸೇರಿಸಿದರು. ಅದರ ನಂತರ ಒಂದು ಸಲ ಏನಾಯ್ತು ಅಂದರೆ, ಎಲ್ಲರೂ ಕಾಮೆಂಟ್ಸ್ ಮಾಡ್ತಿದ್ರು, ಯಾಕಪ್ಪ ಇದು ಹಳ್ಳಿ ಹಳ್ಳಿಗೆ ಹೋಗಿ ಮಾಡ್ತಿ, ಯಾರು ಮಾಡೋರಿದ್ದಾರೆ ಅಂತೇಳಿ. ನಾನು ಹೆಗಡೆಕಟ್ಟಾದಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಮದುವೆಗೆ ಹೋದಾಗ ಆ ಮದುವೆ ಮಂಟಪದಲ್ಲಿ ಹೊರಗಡೆ ಊಟಕ್ಕೆ ಬರಬೇಕಾದ್ರೆ ಒಂದು 2-3 ಯುವಕರು, ಸರ್ ನಮಸ್ಕಾರ, ನಾನು ಡೆನ್ಮಾರ್ಕ್ನಲ್ಲಿದ್ದೇನೆ, ನಾನು ಮುಂಬೈಯಲ್ಲಿದ್ದೇನೆ, ಸರ್ ನಾನು ಒಂದು 1 ಬೆಂಗಳೂರು ಹತ್ರ ಫ್ಯಾಕ್ಟ್ರಿ ಮಾಡಿದ್ದೇನೆ, ಇಂಥದ್ದು ಬೇರೆ ಬೇರೆ ಕೇಳಿದ

0: ಅವಾಗ ನನಗೆ ಆಶ್ಚರ್ಯ ಆಯಿತು. ಸೊ ಏನು ಸರ್, ಆವಾಗ ನೀವು ಆ NTTF ಅಂತ ಹೇಳಿದ್ರಲ್ಲ, ನೋಡಿ ಆ ಕಾಲದಲ್ಲಿ NTTF-ಗೆ ಕಲಿಯೋನಿಗೆ ಸ್ಟೈಪೆಂಡ್ ಕೊಡ್ತಿದ್ರು 280 ರೂಪಾಯಿ. ನಾವು ಫೀಸ್ ಕೊಡೋದಲ್ಲ ಅಂದರೆ, ಸ್ವಿಟ್ಜರ್ಲ್ಯಾಂಡ್ ಗೌರ್ಮೆಂಟ್ ಭಾರತದ ಯುವಕರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕಂತೇಳಿ ಜಾಯಿಂಟ್ ವೆಂಚರ್ ಮಾಡಿತ್ತದು. ಆವಾಗ ನನಗನ್ನಿಸ್ತು, ನಾನು ಒಂದು ತಾಸು ಮಾತಾಡಿ ಬಂದಿದ್ದೇನೆ, ಬಟ್ ಈ ರೀತಿಯ ಒಂದು ಅವರಿಗೆ ಮುಟ್ತದೆ, ಅದರಿಂದ ಅಭಿವೃದ್ಧಿ ಆಗ್ತದೆ, ಆ ಕುಟುಂಬ ಸಮೃದ್ಧಿಗೆ ಬಂತು. ಸಾಮಾನ್ಯ ಕುಟುಂಬ ಇತ್ತು, ಫೀಸ್ ತುಂಬಲಿಕ್ಕೆ ಆಗೋದಿಲ್ಲಾಗಿತ್ತು. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ಸೊ ನನಗೆ ಮಾನಸಿಕವಾಗಿ ಇಷ್ಟು ಖುಷಿ ಇದೆ ಅಂದರೆ, ಈಗಾಗಲೇ ಒಂದುವರೆ ಸಾವಿರ ಜನ ಅವರವರ ಇಚ್ಛೆಯ ಪ್ರಕಾರ ಶಿಕ್ಷಣ ತಗೊಂಡು ಒಳ್ಳೆಯದಕ್ಕೆ ಹೋಗಿದ್ದಾರೆ.
1: ರಾಮು ಅವರೀಗ ನೀವು ಈ ವೃತ್ತಿ ಮಾರ್ಗದರ್ಶನವನ್ನು ನೀಡುವುದರ ನಂತರದ ಹಂತದಲ್ಲಿ ನೀವು ಸ್ವತಃ ಕೃಷಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಿ, ಈ ಕೃಷಿ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ?
0: ನನ್ನ ತಾಯಿಯವರಿಗೆ ಕೃಷಿ ಬಹಳ ಆಸಕ್ತಿ ಇತ್ತು, ಬಟ್ ನಮ್ಮ ಕುಟುಂಬದಲ್ಲಿ ಸಿರಿಸಿಯಲ್ಲಿ ಎಲ್ಲೂ ನಮ್ಮ ಕೃಷಿ ವ್ಯಾಪಾರಸ್ಥ ಕುಟುಂಬ, ನಾವು ಘಟ್ಟದ ಕೆಳಗಿಂದ ಬಂದವರು, ಅಲ್ಲಿ ಜಮೀನು ಅಲ್ಲೇ. ಆವಾಗ ಸ್ವಾತಂತ್ರ್ಯ ಸಂಗ್ರಾಮ ಟೈಮ್ನಲ್ಲಿ ಭೂ ಚಳುವಳಿಯಲ್ಲಿ ಆವಾಗ ತ್ಯಾಗ ಮಾಡಿ

0: ಮಾರ್ಗದರ್ಶನವನ್ನು ನೀಡುವುದರ ನಂತರದ ಹಂತದಲ್ಲಿ ನೀವು ಸ್ವತಃ ಕೃಷಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರಿ, ಈ ಕೃಷಿ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ?
1: ನನ್ನ ತಾಯಿಯವರಿಗೆ ಕೃಷಿ ಬಹಳ ಆಸಕ್ತಿ ಇತ್ತು, ಬಟ್ ನಮ್ಮ ಕುಟುಂಬದಲ್ಲಿ ಸಿರಿಸಿಯಲ್ಲಿ ಎಲ್ಲೂ ನಮ್ಮ ಕೃಷಿ ವ್ಯಾಪಾರಸ್ಥ ಕುಟುಂಬ, ನಾವು ಘಟ್ಟದ ಕೆಳಗಿಂದ ಬಂದವರು, ಅಲ್ಲಿ ಜಮೀನು ಅಲ್ಲೇ ಆವಾಗ ಸ್ವಾತಂತ್ರ್ಯ ಸಂಗ್ರಾಮ ಟೈಮ್ನಲ್ಲಿ ಭೂ ಚಳವಳಿಯಲ್ಲಿ ಆವಾಗ ತ್ಯಾಗ ಮಾಡಿ ಬಂದ ಕುಟುಂಬ. ಬಟ್ ಇಲ್ಲಿ ನಮ್ಮ ಹತ್ರ ನಮ್ಮ ಮನೆ
0: ರಕ್ತದಲ್ಲಿತ್ತು,
1: ಹೌದು, ಆವಾಗ ನನ್ನ ಮನಸ್ಸಿನಲ್ಲಿತ್ತು ನಾನು ಕೃಷಿ ಮಾಡಬೇಕು ಅಂತೇಳಿ. ಆದರೆ ಮಾಡೋದು ಹೇಗೆ, ಮನೆಯಲ್ಲಿ ಯಾರಿಗೂ ಇಚ್ಛೆ ಇಲ್ಲ, ಮತ್ತೊಂದು ಅಂಗಡಿ ಬೇಕಾದ್ರೆ ಮಾಡ್ರಿ ಅಂತ ಹೇಳ್ತಿದ್ರು. ಸೊ ಆವಾಗ ನಾನು ಏನು ವಿಚಾರ ಮಾಡಿದೆ ಅಂತೇಳಿದ್ರೆ, ಏನು ಬೇಕಾದ್ರೂ ಆಗಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡೋಣ ಅಂಥೇಳಿ ಧೈರ್ಯ ಮಾಡಿ ಮಾಡಿದೆ. ಸೊ ಒಂದು 2-3 ಎಕರೆ, ಅದರ ನಂತರ ಫಾರೆಸ್ಟ್ ಪೀಸಸ್ ಇರ್ಬೋದು, ಹಣ್ಣಿನ ಇದನ್ನಿರ್ಬೋದು, ಯಾಲಕ್ಕಿ. ಸೊ ನಾನು ನನ್ನ ಕೃಷಿಯಲ್ಲಿ ನಾನು ಗೆದ್ದಿದ್ದು, ನಾನು ಸಮಾಧಾನ ಪಟ್ಟಿದ್ದು, ಮತ್ತು ನಾನು ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಯಾಲಕ್ಕಿ ಕೃಷಿ. ಯಾಲಕ್ಕಿ ಮಡಿಗಳನ್ನು ಮಾಡಿ ಆ ಸಸಿಗಳನ್ನು ಮಾಡಿ ಮಾರಾಟ ಮಾಡಬೇಕಿತ್ತು ನರ್ಸರಿ. ಅದು ನನಗೆ 90% ರಿಸಲ್ಟ್ ಬಂತು ಅವಾಗ. ಆ ಜರ್ಮಿನೇಷನ್ ಭಾಳ ಕಷ್ಟ, ಅದಕ್ಕೆ ಹೌದು, ಅದಕ್ಕೆ ಏನು ಮಾಡಿದ್ವಿ ಅಂದರೆ ನೈಸರ್ಗಿಕ ಟ್ರೀಟ್ಮೆಂಟ್ ಮಾಡಿದ್ವಿ. ನಂತರ ಈ ನೆಲ್ಲಿಕಾಯಿಯ ಎಲೆ ಇರ್ತಲ್ಲ, ಅದನ್ನು ಬೆಡ್ ಮೇಲೆ ಹಾಕಿಬಿಟ್ರೆ ಅದು ಒಳ್ಳೇದು ಬರ್ತದೆ ಅಂತ ಕೇಳಿದೆ. ನೋಡಿ, ಇವೆಲ್ಲ ಸಾಮಾನ್ಯ ರೈತರ ಹತ್ರನೇ ಕೇಳ್ಕೊಂಡಿದ್ದು. ಆವಾಗ ನನಗನ್ನಿಸ್ತು, ನಾವು ಒಬ್ಬ ಸಾಮಾನ್ಯ ರೈತನ ಹತ್ರ ಮಾತಾಡೋದೇ ಇಲ್ಲ, ನಾವು ಈ ದೊಡ್ಡ ಸೈಂಟಿಸ್ಟೋ ಅಥವಾ ಯಾವುದೋ ಒಬ್ಬ ಅಧ್ಯಾಪಕರ ಹತ್ರ ಮಾತ್ರ ಮಾತಾಡ್ತೇವೆ ಅಥವಾ ಪ್ರಶಸ್ತಿ ಪಡೆದವ್ರ ಹತ್ರ. ಸಾಮಾನ್ಯ ರೈತನ ಹತ್ರ ಇದ್ದಿದ್ದಷ್ಟು, ಯಾಕಂದರೆ ಅವನು ಸೋತು ಗೆಲ್ತಾನೆ, ನಾವು ಸೋತವ್ರ ಹತ್ರ ಕೇಳಿದರೆ ಗೆಲ್ಲಲಿಕ್ಕೆ ಆಗ್ತದೆ ಅನ್ನೋದು ಆವಾಗ ನನಗೆ ಗೊತ್ತಾಯಿತು. ಸೊ ನಂತರ ನಾನು ನಿಧಾನವಾಗಿ ಔಷಧಿ ಸಸ್ಯಗಳ ಬಗ್ಗೆ ನನಗೆ ಒಲವು ಬಂತು. ಅಂದರೆ ನಮ್ಮಲ್ಲಿ ಮಲೆನಾಡಿನಲ್ಲಿ ಎಲ್ಲದೂ ಔಷಧಿ, ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಅಂದರೆ ಸದ್ಯದಲ್ಲಿ ಆ ಗಿಡಗಳನ್ನು ತೆಗಿಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲಾಗಿದ್ರು. ಆವಾಗ ನನಗನ್ನಿಸ್ತು ಫ್ಯೂಚರ್ನಲ್ಲಿ ಆಯುರ್ವೇದಿಕ್ಕೆ ಬೇಕು, ರಾ ಮಟೀರಿಯಲ್ ಬೇಕು. ಸೊ ಈಗಲೇ ನಾವು ತಯಾರಿ ಯಾಕೆ ಮಾಡಬಾರ್ದು ಇದನ್ನು? ಅಡವಿ ಅರಣ್ಯ ನಾಶ ಮಾಡೋದು ಬದಲಿಗೆ ನಾವು ಹೇಗೆ ಕೃಷಿ ಮಾಡ್ತೇವೆ, ಈ ಔಷಧಿ ಸಸ್ಯಗಳನ್ನು ಬೆಳೆಸೋದು, ಕಮರ್ಷಿಯಲ್ ಆಗಿ ಮಾಡಿ ಅದನ್ನು ಮಾರಾಟ ಮಾಡೋದು, ಇದರಿಂದ ಅರಣ್ಯವನ್ನು ಉಳಿಸ್ದಂಗಾಯಿತು, ಜೊತೆಗೆ ರೈತ ಬೆಳೆದು ಸಮೃದ್ಧಿ ಬರಲಿಕ್ಕೂ ಆಗ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದೆ ನಾನು. ಉದಾಹರಣೆಗೆ ಕೋಕಮ್, ಬಿಳೆ ಮುರುಗಲಿದೆ, ಬಿಳೆ ಮುರುಗಲು ಈಗ ಕೆಂಪು ಮುರುಗಲು ಗೊತ್ತಿದೆ, ಬಟ್ ಬಿಳೆ ಮುರುಗಲು ಔಷಧಿ ಗುಣ ಹೈಯೆಸ್ಟ್ ಇದೆ ಅದರಲ್ಲಿ. ಸೊ ಅದನ್ನು ಮಾಡಿದ ನಂತರ ಅರವಾವಿಯಲ್ಲಿ ಏನು ಸ್ಟೇಷನ್ ಇದೆ, ಅಗ್ರಿಕಲ್ಚರ್ ಇದರದ್ದು ರಿಸರ್ಚ್ ಸೆಂಟರ್ ಇದೆ ಔಷಧಿ ಸಸ್ಯದ್ದು, ಅವರಿಗೆ ನಾನು ಕಸಿ ಮಾಡಿ ಗಿಡ ಕೊಟ್ಟೆ ಆ ಕಾಲದಲ್ಲಿ. ಆವಾಗ ಅಲ್ಲಿ ಹೋದ್ವಿ, ಅವ್ರ ಜೊತೆಗೆಲ್ಲ ಸಂಪರ್ಕ ಆದ ನಂತರ ಅವರು ಔಷಧಿ ಸಸ್ಯ ಕೊಟ್ಟರು, ಕಿಣಿಯವ್ರು ಬಂದು ನಮಗೆ ನಮ್ಮ ಸೆಂಟ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನನಗೆ ಇಷ್ಟು ಖುಷಿಯಾಯಿತು, ಅಬ್ಬ ಈ ಸೆಂಟ್ರ್ನವ್ರು ನನ್ನನ್ನು ಇಷ್ಟು ಗೌರವ ಕೊಡ್ತಾ ಇದ್ದಾರಲ್ಲ, ಗುರುತಿಸಿದಾರಲ್ಲ ಅಂತೇಳಿ.
0: ಈಗ ಏನೇನು ಔಷಧಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರಿ
1: ನಂತರ? ಅಂದರೆ ಆವಾಗ ನಾನು ಹೇಳಿದೆ ಅಲ್ಲ, ನೀವು ಈ ರೀತಿ ಯಾವ್ದು ಆಗ್ತದೆ ಬೆಳ್ತಾನೆ ನೋಡಲಿಲ್ಲ, ಮುರುಗಲನ್ನು ಮಾಡ್ಕೊಂಡ್ವಿ. ಅದರ ನಂತರ ನೋಡಿ, ಅಮೃತ ಬಳ್ಳಿದು ಇದನ್ನು ಮಾಡ್ಕೊಂಡಿದ್ವಿ, ನೆಲನೆಲ್ಲಿ ಹಾಕ್ಕೊಂಡಿದ್ವಿ. ಅದರ ನಂತರ ಮೇನ್ಲಿ ಈ ಟ್ಯೂಬರ್ಸ್ಗಳು ಬರ್ತವೆ ಗೆಡ್ಡೆಗಳಲ್ಲಿ, ಅದರಲ್ಲಿ ಬೇರೆ ಬೇರೆ ಬೇರೆ ವೆರೈಟಿ ನೋಡ್ತಿದ್ವಿ. ಅದರ ನಂತರ ಸರ್ಪಗಂಧ ನೋಡಿದ್ವಿ ನಾವು, ಏಕನಾಯಕನ ಬೇರುಗಳನ್ನು ನೋಡಿದ್ವಿ. ಅದರ ನಂತರ ಅಶೋಕ ಇದರದ್ದು ಇದ್ರಲ್ಲಿ ಬರ್ತವೆ. ನಂತರ ಮೇನ್ಲಿ ಲೋಳೆ ಸರಕು ಹೋದೆ ನಾನು, ಅಂದರೆ ಮಾರ್ಕೆಟ್ನಲ್ಲಿ ಈ ಹೆಣ್ಣುಮಕ್ಕಳು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ ಅಥವಾ ತಲೆಗೆ ಇದಕ್ಕೆ ಆಗಲಿ ಅಥವಾ ಯಾವುದು ಆರೋಗ್ಯಕ್ಕೆ ಡಯಾಬಿಟಿಕ್ಗೆ ಆಗಲಿ, ಕೋರ್ಪಡ್ ಅಂತ ಹೇಳ್ತಾರೆ ಮರಾಠಿಯಲ್ಲಿ, ನಾವಿಲ್ಲಿ ಲೋಳೆ ಸರ ಅಂತ ಹೇಳ್ತೇವೆ, ಇಲ್ಲಿ ಯಾರಲ್ಲೂ ಇಲ್ಲ ಅದು. ಸೊ ನನಗನ್ನಿಸ್ತು ಲೋಳೆ ಸರ ಯಾಕೆ ಮಾಡಬಾರ್ದು ಅಂಥೇಳಿ, 2.5 ಲಕ್ಷ ಸಕ್ಕರ್ಸ್ ನಾನು ನನ್ನ ಫಾರ್ಮ್ನಲ್ಲಿ ಮಾಡಿದೆ. ಒಂದೇ ಏನು ಹುಚ್ಚಿತ್ತಂದರೆ ನನಗೆ, ಯಾರು ಮಾಡ್ದಿದ್ದನ್ನು ಮಾಡಬೇಕು, ಎಲ್ಲರೂ ಮಾಡಿದ್ದೆ ಮಾಡಿಬಿಟ್ರೆ ಕಾಂಪಿಟೇಷನ್ನಲ್ಲಿ ನಾವು ಗೆಲ್ಲೋದಿಲ್ಲ. ಯಾವುದು ಕೊರತೆ ಇದೆ ಅದನ್ನು ಮಾಡಬೇಕು, ಅದರಿಂದ ಜನರಿಗೂ ಒಳ್ಳೆಯದಾಗಬೇಕು, ಆರೋಗ್ಯಕ್ಕೆ ನಾವು ಗಳಿಸ್ಬೇಕು, ಅಂದರೆ ಜನರಿಗೆ ಆರೋಗ್ಯ ಕೊಟ್ಟು ನಂತರ ಗಳಿಕೆ ಮಾಡೋಣ ನಾವು, ಆವಾಗ ಏನೋ ಒಂದು ರೀತಿ ಮಾನಸಿಕ ಖುಷಿ ಇರ್ತದೆ. ಇದು ಎಲ್ಲೂ ಸಿಗ್ತಾ ಇಲ್ಲ, ನಾನು ಕೊಡ್ತಾ ಇದ್ದೇನೆ, ಈ ವಿಚಾರ ಬಿಟ್ಟರೆ ಬೇರೆ ಏನು ವಿಶೇಷ ಏನಿಲ್ಲ.
0: ಸರಿ, ಈಗ ವೆನಿಲಾದ ಒಂದು ಪಯಣದ ಬಗ್ಗೆ ಹೇಳಿ. ಈಗ ನೀವು ಮೊದಲ ಬಾರಿಗೆ ವೆನಿಲಾವನ್ನು ಬೆಳೆದು ಅದನ್ನು ವಿದೇಶಕ್ಕೆ ರಫ್ತು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ ಅಂತ ಕೇಳಿದಿರಿ.
1: ನಾನು ನಿಮ್ಗೆ ಹೇಳಿದೆ ನೋಡಿ, ಎಕ್ಸ್ಪೋರ್ಟಿಂದು ನನ್ನ ಲೈಸೆನ್ಸ್ 2004. ಸೊ ಆವಾಗ ಏನಾಯ್ತು ಅಂತೇಳಿದರೆ, ವೆನಿಲಾದ ಒಂದು ರೀತಿ ಹವಾ ಇತ್ತು
0: ಆವಾಗ, ಡಾಲರ್ ಬೆಳೆ,
1: ಹೌದು, ತಪ್ಪೇನಿಲ್ಲ. ಯಾಕಂದರೆ ಈಗ ನೋಡಿ, ನಾವು ರೈತರನ್ನು ಭಯ ಆಗಿಲ್ಲ ಇದರಲ್ಲಿ, ವ್ಯಾಪಾರಿಗಳನ್ನಾಗಲಿ, ನಾನು ಯಾರನ್ನೂ ಇದನ್ನು ಮಾಡಲ್ಲ. ಯಾಕಂದರೆ ಒಂದು ವಸ್ತುವಿಗೆ ಬೆಲೆ ಬಂತು ಅಂತಿದ್ರೆ ಅದು ಯಾರೂ ಕೂಡ ಅದರ ಬಗ್ಗೆ ಇಷ್ಟ

0: ಪಡ್ತಾರೆ. ಅದನ್ನು ಈಗ ಕಿರಾಣಿ ವ್ಯಾಪಾರದಲ್ಲಿ ಇರ್ಬೋದು, ಒಂದು ಇದಕ್ಕೆ ಬಂಗಾರನೂ ಇರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಬೆಲೆ ಇರ್ತಾ ಇದೆ ಅಂದವಾಗ ಸ್ಟಾಕ್ ಮಾಡ್ಕೊಳ್ತಾರೆ ಅಥವಾ ಅದರ ಬಗ್ಗೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ನೋಡ್ತಾರೆ ಅಥವಾ ಅದನ್ನು ಮಾರ್ಲಿಕ್ಕೆ ನೋಡ್ತಾರೆ. ವೆನಿಲ್ಲಾದೆಲ್ಲ ಹಾಗೆ ಆಯಿತು, ಅದು 300-400-500 2000 ಇದ್ದಿದ್ದು 20,000 ಹೋಗ್ಬಿಡ್ತು. 20,000 ಹೋದ ಕೂಡಲೇ ಎಲ್ಲ ರೈತರಿಗೆ ಆಕರ್ಷಣೆ ಆಗಿ ಸಹಜ ಇದೆ. ಮತ್ತು ಎರಡನೇದು ಏನಂತ ಹೇಳಿದರೆ ಅದಕ್ಕೆ ಪರಾಗಸ್ಪರ್ಶ ಏನು ಮಾಡಿದ್ದಿದೆ, ಕೃತಕವಾಗಿ ಅದು ನಾಜೂಕಿಂದ ಮಾಡಬೇಕು. ಆ ನಾಜೂಕಿನಿಂದ ಮಾಡೋ ಕಲೆ ನಮ್ಮ ಉತ್ತರ ಕನ್ನಡದ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ರೈತರ ಹತ್ರ ಇತ್ತು. ಹಾಗಾಗಿ ಇಲ್ಲಿ ಗೆದ್ದರು. ನಂತರದ ಪಾರ್ಟಿ ಏನಾಯ್ತು ಅಂತ ಹೇಳಿದರೆ, ರೈತರ ಹತ್ರ ಒಂದೇ ಕೊರತೆ ಏನಿದೆ ಅಂದರೆ, ಈಗಲೂ ಕೂಡ ನಾನು ಹೇಳ್ತಾ ಇರೋದು, ಅವನಿಗೆ ಬೆಳೆಸೋದು ಗೊತ್ತಿದೆ, ಮಾರಾಟ ಗೊತ್ತಿಲ್ಲ. ಈಗಲೂ ಕೂಡ ರೈತರು ಎಲ್ಲಿ ಸೋಲ್ತಾ ಇದ್ದಾರೆ ಅಂತ ಹೇಳಿದರೆ, ಅವನಿಗೆ ಮಾರಾಟ ಮಾಡುವಂಥ ಒಂದು ಸರಿಯಾದ ಮಾರ್ಗದರ್ಶನ, ತಿಳುವಳಿಕೆ ಈಗಲೂ ಸಿಗ್ತಾ ಇಲ್ಲ. ಸಿಕ್ಕಿದ್ದಿದ್ರು ಕೂಡ ನನ್ನ ಲೆಕ್ಕದಲ್ಲಿ 2%. 98% ರೈತರಿಗೆ ಇನ್ನೂ ಕೂಡ ಸರಿಯಾದ ಆ ವ್ಯವಸ್ಥೆ ಸಿಗ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತೇಳಿದರೆ, ಆ ಕೊರತೆ ನಾನು ಯಾಕೆ ತುಂಬಿಕೊಳ್ಬಾರ್ದು, ನಾನು ಮಾತಾಡಬೇಕಾದ್ರೆ ಫಸ್ಟ್ ನಾನು ಮಾಡಬೇಕು ಅಂತ ಹೇಳಿದೆ. ನೇರವಾಗಿ ಈ ರೀತಿಯ ಫುಡ್ ವರ್ಲ್ಡ್ ಅಂತಿದೆ ಬೆಂಗಳೂರಿನಲ್ಲಿ, ಈಗೆಲ್ಲ ಮಾಲ್ಗಳು ಬೇಕಾದಷ್ಟು ಬಂದಿದೆ. ಆವಾಗ ಗೋಯಂಕಾ ಕಂಪನಿಯವ್ರದ್ದು ಫುಡ್ ವರ್ಲ್ಡ್ ಬಿಟ್ಟರೆ ಮಾಲ್ಗಳೇ ಇಲ್ಲ ನಮ್ಮ ದೇಶದಲ್ಲಿ. ಅಲ್ಲಿ ಈ ವೆನಿಲಾ ತಗೊಂಡು ಹೋದೆ ನಾನು, ತೆಗೆದುಕೊಂಡು ಹೋಗಿ ಅದ್ರ ಮೊದಲೇ ಬೇರೆಯವರು ಭಾಳ ಜನ ಕೊಟ್ಟಿದ್ದರು. ಬಟ್ ಅವ್ರು ಹೇಳಿದರು ನಮಗೆ ಪ್ಯಾಕಿಂಗ್ ಅಟ್ರಾಕ್ಟಿವ್ ಇರಬೇಕು, ಮತ್ತು ಅದಕ್ಕೆ ರೆಸಿಪಿ ಇರಬೇಕು, ಅದರ ನಂತರ ಅದಕ್ಕೆ ನಿಮ್ಮ ನಂಬರ್ಸ್ ಗಿಂಬರ್ಸ್ ಇರಬೇಕು, ಮತ್ತು ಅದು 1-6 ತಿಂಗಳಾದರೂ ಏನೂ ಆಗಬಾರ್ದು, ನಂತರ ನಾವು ಖರೀದಿ ಮಾಡ್ತೇವೆ ಅಂತೇಳಿ. ಸೊ ಆವಾಗ ನಾನೇನು ಮಾಡಿದೆ ಅಂದರೆ ಡಬಲ್ ಪ್ಯಾಕಿಂಗ್ ಮಾಡಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಾನು ಆರ್ಗ್ಯಾನಿಕ್ಲಿ ಗ್ರೋನ್ ಆ್ಯಂಡ್ ಡ್ರೈಡ್ ವೆನಿಲಾ ಬೀನ್, ಮತ್ತು ಅದಕ್ಕೆ ನಾನು ಇದನ್ನು ಕೊಡಬೇ, ಇನ್ US $4, ಇನ್ ಇಂಡಿಯಾ 180 ರುಪೀಸ್. ಅದರ ನಂತರ ಇಲ್ಲಿ ಒಳಗಡೆಗೆ ಪಾಯಸ ಮಾಡೋದು ಹೇಗೆ, ಖೀರ್ ಮಾಡೋದು ಹೇಗೆ, ಐಸ್ ಕ್ರೀಮ್ ಮಾಡೋದೇನು ಮಾಡಿ ಒಂದೇ ಬೀನ್ಸನ್ನು ಪ್ಯಾಕ್ ಮಾಡಿದೆ. ಸೊ ಸಾಮಾನ್ಯ ಮನುಷ್ಯ ಬೆಂಗಳೂರಿನಲ್ಲಿ ವೆನಿಲಾದ ಬಗ್ಗೆ ಕೇಳಿದ್ದಾನೆ, ಎಸೆನ್ಸ್ ಗೊತ್ತಿದೆ, ಬೀನ್ಸ್ ನೋಡಲೇ ಇಲ್ಲ ಅವನು. ಈ ರೀತಿ ಮಾಡಿರೋದ್ರಿಂದ ಬೆಂಗಳೂರು, ಕೊಯಮತ್ತೂರು, ಮುಂಬೈ ಮತ್ತು ಚೆನ್ನೈ 4 ಸೆಂಟ್ರ್ಗಳಲ್ಲಿ ನಮ್ಮ ವೆನಿಲಾ ಹೋಯಿತು.
1: ಇಷ್ಟು ವರ್ಷ ಹೇಳಿದ್ದು ಕತೆ
0: ಇದು ನೋಡಿ. ಆ್ಯಕ್ಚುಲಿ ನಾನು ಒಂದು 2002-2004 ಅಂತ ಆರಂಭ ಆಯ್ತಿದ್ದು ಜರ್ನಿ. ಬಟ್ ಸಡನ್ನಾಗಿ ಏನಾಯ್ತು ಪ್ರಾಬ್ಲಮ್ ಅಂತೇಳಿದರೆ, ನಮ್ಮಲ್ಲಿ ಒಂದೇ ಡ್ರಾಬ್ಯಾಕ್ ಅಂತೇಳಿದರೆ, ರೈತನಿರ್ಬೋದು ವ್ಯಾಪಾರಿ ಇರ್ಬೋದು, ಬೆಲೆ ಏರಿದವಾಗ ನಾವು ಒಳ್ಳೇದು ಕೊಡಬೇಕು, ಯಾಕಂದರೆ ಲಾಭ ಆಗಿರ್ತದೆ. ಆದರೆ ನಮ್ಮ ದೇಶದಲ್ಲಿ ಆಶ್ಚರ್ಯ ಅಂದರೆ, ನಾವು ಬೆಲೆ ಏರಿದವಾಗ ಗುಣಮಟ್ಟ ಕೊಡೋದಿಲ್ಲ, ಮಿಕ್ಸ್ ಮಾಡ್ತೇವೆ. ನೋಡಿ, ಈರುಳ್ಳಿ ಇವತ್ತೇ 5 ರೂಪಾಯಿ ಕಿಲೋ ಇದ್ದರೆ ಬೆಸ್ಟ್ ಈರುಳ್ಳಿ ಸಿಗ್ತದೆ ನಿಮಗೆ, 80 ರೂಪಾಯಿಗಾಗಲಿ ಕೊಳತಿ ಇಲ್ಲಿ ಮಿಕ್ಸ್ ಆಗ್ತದೆ ಅದರ ಜೊತೆಗೆ. ಸೊ ವೆನಿಲಾಕ್ಕಾಗಿದ್ದ ಕತೆ ಸೇಮ್. ಇದು ಯಾರು ಮಾಡಿದ್ದು ನನಗೆ ಗೊತ್ತಿಲ್ಲ, ಬಟ್ ಅದಕ್ಕೆ ಎಲ್ಲರೂ ಜವಾಬ್ದಾರರೇ. ಹಾಗಾಗಿ ನಾನೇನು ವಿಚಾರ ಮಾಡಿದೆ ಅಂತೇಳಿದರೆ, ನಾವೇ ಯಾಕೆ ಎಕ್ಸ್ಪೋರ್ಟ್ ಮಾಡಬಾರ್ದು ಅಂದರೆ, ಸಣ್ಣ ಪ್ರಯತ್ನ ಇದು, ಬಟ್ ಇದು ಉಳಿದವರಿಗೂ ಇನ್ಸ್ಪಿರೇಷನ್ ಸಿಗ್ಬೋದು. ಈ ರೀತಿ ಒಂದು 100 ರೈತರು ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡು ಕಳಿಸ್ಬೋದು.
1: ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ವೆನಿಲಾದ್ದು?
0: ನಂತರ ಏನಾಯಿತು, ಇದು ಮಿಕ್ಸ್ ಮಾಡಿಕೊಟ್ಟಿರೋದ್ರಿಂದ ವಿದೇಶದಲ್ಲಿ ಏನಿದೆ, ನನಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಂಡು ನಾನು ಎಕ್ಸ್ಪೋರ್ಟ್ ಮಾಡಿದ ನಂತರ ಗೊತ್ತಾಯ್ತು ನನಗೆ. ಅಂದರೆ ವಿದೇಶ ಭಾರತಕ್ಕೆ ಮತ್ತು ಬೇರೆ ದೇಶದಲ್ಲಿ ಅಂದರೆ ಗಲ್ಫ್ ಬಿಟ್ಟು ಯುರೋಪಿಯನ್ ಕಂಟ್ರಿಗಳಲ್ಲಿ ಅವರು ಏನೂ ನೋಡೋದಿಲ್ಲ, ಗುಣಮಟ್ಟ ಮಾತ್ರ. ಅಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ, ಯಾರು ಮಾಡಿದ್ದು ಏನು ಮಾಡಿದ್ದು ಇವನ್ಯಾರು ಅವನ್ಯಾರು ಅವ್ರು ಏನೂ ನೋಡೋದಿಲ್ಲ. ನಾನು ಕೊಟ್ಟ ವಸ್ತು ಆ ಕ್ವಾಲಿಟಿ ಅಂದರೆ ಆ ಕ್ವಾಲಿಟಿ ಇರಬೇಕು, ಇಲ್ಲ ಅಂದರೆ ಸಮುದ್ರಕ್ಕೆ ಒಗೆಯೋ ಚಾರ್ಜ್ ಕೂಡ ನಾನು ಕೊಡಬೇಕು. ನಮ್ಮಲ್ಲಿ ಹಾಗಾಗೋದಿಲ್ಲ. ಈಗ ನೋಡಿ, ಸರ್ಟಿಫಿಕೇಷನ್ ಮಾಡಲಿಕ್ಕೆ ಹೋದರೆ ಅಂದರೆ ನಾನು ಯಾರನ್ನು ದೂಷಣೆ ಮಾಡೋದಿಲ್ಲ, ಅದು ಗೊತ್ತಿದೆ, ಬೇರೆ ಬೇರೆ ಇಲ್ಲಿ ಹೋಗಿಬಿಡ್ತದೆ. ಅಲ್ಲಿ ಸರ್ಟಿಫಿಕೇಟ್ನಲ್ಲಿ ಇರೋದೊಂದು, ಆ ವಸ್ತುವಿನಲ್ಲಿ ಇರೋದೊಂದು. ಹೀಗಾಗಿ ಏನಾಯ್ತು ಅಂದರೆ, ನಮ್ಮ ವೆನಿಲಾ ಇಂಪೋರ್ಟ್ ಸ್ಟಾಪ್ ಆಯಿತು. ಇಂಪೋರ್ಟ್ ಸ್ಟಾಪ್ ಆಯಿತು ಅಂತ ತಿಳಿದ ಕೂಡಲೇ ಅದಕ್ಕೆ ಬೆಲೆ ಆಟೋಮೆಟಿಕ್ಲಿ, ಯಾಕಂದರೆ ಡಿಮ್ಯಾಂಡ್ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವೆನಿಲಾ ನೋಡಿ 20,000 ರೂಪಾಯಿ ಆದ ಅಂತ ಹೇಳಿದ್ರೆ, ವೆನಿಲಿನ 1,00,000 ರೂಪಾಯಿ ಇತ್ತು. ಸೊ ಹೋಗೋದು ಯಾವುದಕ್ಕೆ, ಐಸ್ ಕ್ರೀಮಿಗೆ ಅಥವಾ ಹಾಟ್ ಡ್ರಿಂಕ್ಸ್ಗಳಿಗೆ. ಸೊ ನಮ್ಮಲ್ಲಿ 500 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿನ್ನೋರು ಯಾರೂ ಇಲ್ಲ. ವೆನಿಲಾ ಒರಿಜಿನಲ್ ವೆನಿಲಾ ಹಾಕಿ ಐಸ್ ಕ್ರೀಮ್ ಮಾಡಿದರೆ 100 ರೂಪಾಯಿ ಕೊಡಲೇಬೇಕಿತ್ತು.
1: ಸರ್, ಈಗ ರಾಮು ಅವರೇ, ಈಗ ಈ ವೆನಿಲಾವನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ, ಸಾಕಷ್ಟು ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದೀರಿ. ಸಾಂಪ್ರದಾಯಿಕವಾಗಿ ಹೆಚ್ಚು ಸಾಂಬಾರ ಬೆಳೆ ಅಂದರೆ ಕಾಳು ಮೆಣಸು ಅಥವಾ ಅಡಿಕೆ, ಇದನ್ನು ಬೆಳೆಯುವಂಥ ಪ್ರದೇಶ ಈ ಸಿರ್ಸಿಯ ಸುತ್ತಮುತ್ತದ ಪ್ರದೇಶ. ಇದರ ಹೊರತಾಗಿ ಬೇರೆ ಬೆಳೆಯನ್ನು ಬೆಳಿಬೇಕು, ಹಣ್ಣು ಹಂಪಲಿಗೂ ಕೂಡ ನೀವು ಪ್ರಾಮುಖ್ಯತೆಯನ್ನು ಪಡಬೇಕು, ಈ ಪ್ರಯತ್ನದ ಬಗ್ಗೆ ಹೇಳಿ. ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ನೆಟ್ಟು ಬೆಳೆಸುವಂಥ ಪ್ರಯತ್ನ.
0: ಅದರಲ್ಲಿ ವಿಶೇಷವಾಗಿ ನೀವು ಹೇಳಿದಾಗೆ

0: ನಾನು ನರ್ಸರಿ ಆರಂಭ ಮಾಡಿದ್ದೆ, ಹಾಗಾಗಿ ಎಲ್ಲರೂ ಜನ ಬರ್ತಿದ್ರು. ಮತ್ತು ವೆನಿಲ್ಲಾ ಟೈಮ್ನಲ್ಲಿ ಏನಾಗ್ತಿತ್ತಂದ್ರೆ ಕೆಲವರು ಬಳ್ಳಿಗಳನ್ನು ಕೊಡೋದಿಲ್ಲಾಗಿದ್ರು, ನಾನು ರೇಷನ್ ಇಟ್ಬಿಟ್ಟಿದ್ದೆ.
1: ಹೌದು,
0: ನಾನು ಏನು ಮಾಡಿದ್ದೆ ಅಂದರೆ ಸೈಕಲ್ ಹೊಡ್ಕೊಂಡು ಒಬ್ಬ ರೈತ ಬಂದರೂ ಕೂಡ ಅವನಿಗೊಂದು ಎರಡು ಬಳ್ಳಿ ಕೊಟ್ಟೆ ಕೊಡ್ತಿದ್ದೆ, ಇಲ್ಲ ಅಂತೇಳಿ ವಾಪಸ್ ಕಳಿಸೋ ಹಂಗಿಲ್ಲ. ಅದರಿಂದ ಏನಾಯ್ತು ಅಂತೇಳಿದ್ರೆ ಅವ್ರ ಹತ್ರ ಹೋದರೆ ನಮ್ಗೆ ಎನಿ ಟೈಮ್ ಕೊಡ್ತಾರೆ ಇವರು, ಮತ್ತು 40 ರೂಪಾಯಿ ನಮ್ಮದು. ಸೊ ರೇಟ್ ಕಡಿಮೆ ಇದೆ, ಯಾರಿಗೆ ಕೊಡ್ತಾರೆ ಅಂದಮೇಲೆ ಪ್ರಚಾರ ಆಗ್ತಾ ಬಂತಲ್ಲ. ಆವಾಗ ಆಟೋಮೆಟಿಕ್ ಹೋದಾಗ ನನಗೇನು ಅನಿಸ್ತು ಅಂತೇಳಿದರೆ ವೆನಿಲಾ ಇದು ಒಂದು ಹೇಗೆ ಪೆಪ್ಪರ್ ಇದೆ ಅಥವಾ ಕಾಳುಮೆಣಸಿಂದ ಹೇಗೆ ಲವಂಗ ಜಾಯಿಕಾಯಿ ಇಂಥದ್ದೆಲ್ಲ ಇದೆ, ಅದರೊಳಗೆ ಸಣ್ಣದಾಗ್ಬೋದು, ಬಟ್ ಮೇನ್ ಒಂದು ಪ್ರಾಡಕ್ಟ್ ಬೇಕು ಯಾವಾಗಲೂ. ಸೊ ಆವಾಗ ನನಗೇನು ಅನಿಸ್ತು ಅಂತೇಳಿದರೆ ರೈತರು ಈ ಕಷ್ಟ ನೋಡಿದರೆ ಇಲ್ಲಿ ಕಾಪರ್ ಸಲ್ಫೇಟ್ ತುತ್ತ ಸುಣ್ಣ ಹೊಡೆಯೋದು, ಅದಕ್ಕೆ ಪ್ಯಾಕೆಟ್ ಕಟ್ಟೋದು, ಆ ರೈತ ಕೊನೆ ಇಳಿಸೋದು, ಆ ಮೆಂಟೆನೆನ್ಸ್ ಕಾಸ್ಟ್ ನೋಡಿದರೆ ದೇವರೇ ಇವ್ರಿಗೆ ವರ್ಕೌಟೇ ಆಗೋದಿಲ್ಲ. ನಾಳೆಗೆ ಅಡ್ಕೆಗೆ ರೇಟು ಉಳಿದ್ರೆ ಅಡ್ಡಿಲ್ಲ, ಬೈ ಚಾನ್ಸ್ ಡೌನ್ ಆದರೆ ಬದುಕೇ ಇಲ್ಲ ನಮಗೂ, ಮತ್ತು ಅದು ಆಹಾರ ವಸ್ತುನೂ ಅಲ್ಲ ಮತ್ತೆ. ಹಾಗಾಗಿ ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಅಂತೇಳಿ. ಆವಾಗ ಎಲ್ಲಿ ಹೋದರೂ ಏನು ಹೇಳ್ತಿದ್ರು, ಒಳ್ಳೆ ಮಾವಿನ ಹಣ್ಣು ಆಗ್ತದೆ ಇಲ್ಲಿ, ಒಳ್ಳೆ ಹಲಸು ಬೆಳೀತದೆ, ಒಳ್ಳೆ ಇದನ್ನು ಆಗ್ತದೆ ಎಲ್ಲ ಹೇಳ್ತಾರೆ, ಬಟ್ ಮಾವಿನ ಹಣ್ಣು ಬರೋದು ಯಾವಾಗ? ಮೇ ಜೂನ್ ತಿಂಗಳಲ್ಲಿ. ಸೊ ನಾವು ಬಯಸೋದು ಯಾವಾಗ? ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಸೊ ನಾನು ಆವಾಗ ಬೇರೆ ಬೇರೆ ಕಡೆಗೆ ಹೋಗ್ತಿದ್ದೆ ವಿಸಿಟ್ ಮಾಡಬೇಕಾದ್ರೆ, ಮಹಾರಾಷ್ಟ್ರಕ್ಕೆ ಹೋದ್ವಿ, ಗುಜರಾತಕ್ಕೆ ಹೋದೆ, ರಾಜಸ್ಥಾನಕ್ಕೆ ಹೋದೆ, ಈವನ್ ಚಿತ್ರದುರ್ಗ, ಹಿರಿಯೂರು, ತುಮಕೂರಿಗೆ ಹೋದರೆ ಮಾರ್ಚ್ ತಿಂಗಳಲ್ಲಿ ಕೇಸರಿ ಬಣ್ಣದ ಹಲಸಿನ ಗರಿ ಸೊಳ್ಳೆಗಳು ಬಾಯಲ್ಲಿ ಹಾಕಿದರೆ ಸಿಹಿ ಅಂದರೆ ನಮ್ಮಕ್ಕಿಂತ 10 ಪಟ್ಟು ಹೆಚ್ಚು ಅನ್ಬೋದು. ಅದರ ನಂತರ ನನಗೆ ಯಾಕೆ ಇಷ್ಟು ಸಿಹಿ ಇದು, ಯಾಕೆ ಇಲ್ಲಿ ಇಷ್ಟು ಬೇಗ ಬರ್ತದೆ, ನಾನು ಚಿಂತನೆ ಆರಂಭ ಮಾಡಿದೆ. ಆವಾಗ ನನಗನ್ನಿಸ್ತು ಎಲ್ಲಿ ಮಳೆ ಹೆಚ್ಚಿದೆ ಅಲ್ಲಿ ವೆಜಿಟೇಟಿವ್ ಗ್ರೋತ್ ಆಗ್ತದೆ,
1: ಬಟ್
0: ಹಣ್ಣಿನ ಗುಣಮಟ್ಟದಲ್ಲಿ ಆ ಸ್ವೀಟ್ನೆಸ್ ಬರೋದಿಲ್ಲ, ಯಾಕಂದರೆ ಮಾಯಿಶ್ಚರ್ ಹೆಚ್ಚಿರೋದ್ರಿಂದ, ಅಲ್ಲಿ ಡ್ರೈ ಕ್ಲೈಮೇಟ್ ಇರೋದ್ರಿಂದ ಅಲ್ಲಿ ಸಿಹಿ ಅಂಶ ಇದೆ, ಮತ್ತು ಬೇಗನೆ ಬರ್ತದೆ, ಈ ಮೆಚುರಿಟಿ ಬೇಗ ಬರ್ತದೆ ಅಂತ ಹೇಳ್ತೇವೆ ನೋಡಿರಿ. ಈ ಕೋಸ್ಟಲ್ನಲ್ಲೂ ನೋಡಿ, ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಇವತ್ತು ಘಟ್ಟದ ಕೆಳಗೆ ಕೆಲವು ಪ್ರದೇಶದಲ್ಲಿ ಹಣ್ಣು ಬಂದುಬಿಡ್ತವೆ. ಹಾಗಾಗಿ ನಾನು ವಿಚಾರ ಮಾಡಿದೆ ಕಷ್ಟಪಟ್ಟು ಬೆಳೆಸೋದು. ನೋಡಿ, ಮಾವಿನ ಹಣ್ಣೇ ತೆಗೆದುಕೊಳ್ಳೋಣ ಉದಾಹರಣೆಗೆ, ಮಿನಿಮಮ್ 7-8 ವರ್ಷ ಬೇಕು ಕಮರ್ಷಿಯಲ್ ಕ್ರಾಪ್ ಬರಲಿಕ್ಕೆ. 3 ವರ್ಷಕ್ಕೆ ಬರ್ತದೆ ಅದು, 5 ಹಣ್ಣು ಬಂದಿರ್ತದೆ, ಅದು 300 ರೂಪಾಯಿಗೆ ಒಂದು ಹಣ್ಣಾಗಿರ್ತದೆ. ಆವಾಗ ನೋಡಿ, ಆ ಸಂದರ್ಭದಲ್ಲಿ ನಾವು ಸಸ್ಟೇನೇ ಆಗೋದಿಲ್ಲ ಅದರಲ್ಲಿ. ಸೊ ನಾನು ಏನು ವಿಚಾರ ಮಾಡಿದೆ ಅಂತೇಳಿದರೆ, ಹಣ್ಣನ್ನು ಬೆಳೆಸ್ಬೇಕು, ನನ್ನ ತಲೆಯಲ್ಲಿ ಒಂದಿತ್ತು, ಹಣ್ಣನ್ನು ಬೆಳೆಸ್ಬೇಕು, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಮತ್ತು ಅದನ್ನು ಸಸ್ಟೇನ್ ಆಗಬೇಕು. ಆವಾಗ ಕೆಲವು ಕಡೆಗೆ ಏನಾಯ್ತು ಅಂದರೆ, ನಾನು ಅಲ್ಲಿ ಚಿತ್ರದುರ್ಗಕ್ಕೆ ಹಿರಿಯೂರಿಗೆಲ್ಲ ಹೋದಾಗ, ಅಲ್ಲಿ ನಾನು ಕೃಷಿ ಆರಂಭ ಮಾಡಿದ ಪೂರ್ವದಲ್ಲಿ ಅಲ್ಲಿ ದಾಳಿಂಬೆ ಇತ್ತು. ಆವಾಗ ನಾನು ಜಮೀನು ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಒಬ್ಬೊಬ್ಬ ರೈತರ ಹತ್ರ 5 ಲಕ್ಷ 10 ಲಕ್ಷ ಆ ಕಾಲದಲ್ಲಿ, ಒಬ್ಬರಿಗಿಂತ ಒಬ್ಬರು ಹೊಸ ಹೊಸ ವೆಹಿಕಲ್ಸ್ಗಳು ಅವ್ರದ್ದು ಇದೆಲ್ಲ ನೋಡಿದಾವಾಗ ಏನಪ್ಪ ಇವರು ಅಂತ ಅನಿಸ್ತಿತ್ತು ನನಗೆ. ನಂತರ ನಾನು ಜಮೀನು ತಗೊಳ್ಳೋ ಸಂದರ್ಭ ಖರೀದಿ ಆದ ನಂತರ ಸಂದರ್ಭದಲ್ಲಿ ಸಡನ್ ಕ್ಲೈಮೆಟಿಕಲ್ ಪ್ರಾಬ್ಲಮ್ ಬಂತು, ರೋಗಗಳು ಬಂತು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ದಾಳಿಂಬೆ ಬೆಳೆದು ಲಕ್ಷ ಪಡೆದವನು ಆತ್ಮಹತ್ಯೆ ಪರಿಸ್ಥಿತಿಗೆ ಬಂದ ಕೂಡಲೇ ಅಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಹೋದಾವಾಗ ಆ ರೈತರ ಆಕ್ರೋಶ, ನೀವು ಭಾಷಣ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ನೀವು ಬೆಳೆದು ತೋರಿಸ್ರಿ ಅನ್ನೋದು, ಆ ಇದನ್ನೆಲ್ಲ ನೋಡಿದಾವಾಗ ನನಗನ್ನಿಸ್ತು ಯಾಕೆ ನಾನು ಮಾಡಬಾರ್ದು, ಜೀವನದಲ್ಲಿ ಒಂದು ಚಾಲೆಂಜ್ ತಗೊಂಡ್ರೆ ಹೇಗೆ ಅಂತೇಳಿ ಹುಚ್ಚು ಸಾಹಸ ಮಾಡಿ ಮನೆಯಲ್ಲೂ ಹೇಳ್ದೇನೆ ಜಮೀನು ತಗೊಂಡು ದಾಳಿಂಬೆ ಕೃಷಿ ಮಾಡಿತ್ತು. ಗೆದ್ದರೆ ಹೇಳೋದು, ಇಲ್ಲ ಮಾರ್ಕೊಂಡು ಬರೋದು. ಆದರೆ ಒಂದು ನಾನು ಈ ಸಲ ನಿಮ್ಮ ಹತ್ರ ಹೇಳಬೇಕಂತೇಳಿದರೆ, ಇದು ಯಾವಾಗ ಸಾಧ್ಯ ಆಗ್ತದೆ ಅಂತೇಳಿದರೆ, ನನ್ನ ಹತ್ರ ಬೇರೆ ಉದ್ಯೋಗ ಇತ್ತು, ಆದರೆ ರೈತನ ಹತ್ರ ಆಗಿಲ್ಲ. ರೈತನಿಗೆ ಅಲ್ಲಿ ಸೋತು ಬಿಟ್ಟರೆ ಅವನ ಆತ್ಮಹತ್ಯೆನೇ ಅವನಿಗೆ. ಇದು ಈಗ ನೋಡಿ, ಭಾಳಷ್ಟು ಜನ ಹೇಳ್ತಾರೆ 1 ಎಕರೆಯಲ್ಲಿ 1 ಲಕ್ಷ ಬಂತು. ಇವೆಲ್ಲ ಏನಂತೇಳಿದರೆ, ಬೇರೆ ಬೇರೆ ಅವನ ಹತ್ರ ಹಣದ ವ್ಯವಸ್ಥೆ ಇರಬೇಕು. ಆವಾಗ ಏನೋ 1 ಎಕರೆ 3 ಎಕರೆ 4 ಎಕರೆ ಮಾರ್ತಾನೆ ಬಿಟ್ಟರೆ, ನಿಜ ಹೇಳಬೇಕಂತೇಳಿದರೆ ಸ್ವಲ್ಪ ರೈತ ಅದರಿಂದಲೇ ಉತ್ಪನ್ನ ತಗೊಂಡು ಅದರಿಂದಲೇ ಅಷ್ಟು ಬೇಗನೆ ಬೆಳೀಲಿಕ್ಕೆ ಆಗೋದಿಲ್ಲ.
1: ಈಗ ಹಿರಿಯೂರಿನಲ್ಲಿ ಜಾಗವನ್ನು ಖರೀದಿ ಮಾಡಿ ನೀವು ದಾಳಿಂಬೆ ಕೃಷಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದಿರಿ, ಇದರ ಒಂದು ಯಶಸ್ಸು ಎಷ್ಟು ಮಟ್ಟಿಗೆ ಸಾಧ್ಯವಾಯಿತು?
0: ನನಗೆ ನೋಡಿ, ಅಲ್ಲಿ ಅಲ್ಲಿಯ ಜನರ ಅಂದರೆ ಭಾಳ ಸಾಮಾನ್ಯರಲ್ಲಿ ಸಾಮಾನ್ಯ ಜನರು, ಶಿಕ್ಷಣನೂ ಭಾಳ ಕಡಿಮೆ, ಮತ್ತು ಭಾಳ ರಫ್ ಅಂಥೇಳಿ, ನೀವು ಅವರನ್ನು ಸರಿಯಾಗಿ ಗೌರವ ಕೊಟ್ಟು ಅವ್ರ ಜೊತೆಗೆ ಬೆರೆತರೆ ಜೀವಕ್ಕೆ ಜೀವ ಕೊಡ್ತಾರೆ. ಸೊ ನಾನೇನು ಮಾಡಿದೆ ಅಂದರೆ, ಇವರನ್ನು ಏನು ಮಾಡೋದು, ನಾನು ನಮ್ಮ ಏರಿಯಾದವ್ರು ಯಾರೂ ಇಲ್ಲ ಅಲ್ಲಿ. ಸೊ ನಂತರ ನಾನೇನು ಮಾಡ್ತಿದ್ದೆ, ಅವ್ರ ಜೊತೆಗೆ ಹೋಗ್ತಿದ್ದೆ, ಇಲ್ಲಿಂದ ಪ್ರತಿ ಸಲ ಹೋಳಿಗೆ ತಗೊಂಡು ಹೋಗೋದು ಅಥವಾ ಇಲ್ಲಿಯ ತೊಡೆದೇವ್ ತಗೊಂಡು ಹೋಗೋದು, ಮತ್ತು ಅವ್ರ ಜೊತೆ ಕೂತ್ಕೊಳ್ತೀನಿ.

0: ಇದೆ. ನಾನು ಕುತ್ಕೊಂಡಾವಾಗ ಅವರು, ಸರ್ ನೀವು ಮಲೆನಾಡಿನವರು, ಒಂದು ಮಾತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವ್ರಿಗೆ ಎಲ್ಲ ಕಡೆ ಗೌರವ ಇದೆ, ಹೋದ್ರೆ ಗುರುಗಳೇ ಗುರುಗಳೇ ಅಂತ ಹೇಳ್ತಿದ್ದಾರೆ ನನಗೆ. ಸೊ ಅವ್ರೇನು ಮಾಡಿದ್ರು ಅಂತೇಳಿದರೆ, ಸರ್ ನಿಮ್ಗೆ ನೀರಿನ ತೊಂದರೆ ಇದೆ, ಇಲ್ಲಿ ಗೊಬ್ಬರ ಸಿಗೋದು ಕಷ್ಟ, ಉಳಿದಿದ್ದು ಕಷ್ಟ, ಯಾಕೆ ಮಾಡ್ತೀರಿ, ಈರುಳ್ಳಿ ಗಿರುಳ್ಳಿ ಎಂಥದಾರ ಮಾಡ್ಕೊಂಡು ಹೋಗಿಬಿಡ್ರಿ ಅಂತ ಹೇಳ್ತಿದ್ರು. ಬಟ್ ನನಗೆ ದಾಳಿಂಬೆ ಮಾಡಬೇಕು, ಗೆಲ್ಲಬೇಕಂತೇಳಿ. ನಾನು ಏನು ಮಾಡಿದೆ ಅಂದರೆ, ಆಕಳನ್ನು ಒಯ್ದೆ, ಇಲ್ಲಿಂದ 8 ಆಕಳುಗಳನ್ನು ಒಯ್ದು ಆ ಸಗಣಿಯನ್ನು ತೆಗೆದುಕೊಂಡೆ. ಅಲ್ಲಿ ಬೇವಿನ ಎಲೆ ಬೇಕಾದಷ್ಟು ಸಿಗ್ತದೆ, ಗೋಮೂತ್ರ ಸಗಣಿ ಬೇವಿನ ಎಲೆ ಡ್ರಮ್ಗಳಲ್ಲಿ ತುಂಬಿಡೋದು. ತುಂಬಿಟ್ಟು ವಾರಕ್ಕೊಂದ್ಸಲ ಅಲ್ಲಿ ಶಾಲಾ ಮಕ್ಕಳು ಏನು ಬರ್ತಿದ್ರು, ಅವ್ರಿಗೆ ನಾನು ಶಾಲೆಯನ್ನು ಬಿಡ್ಲಿಕ್ಕೆ ಕೊಟ್ಟಿಲ್ಲ, ಶನಿವಾರ ಅರ್ಧ ದಿವಸ, ಭಾನುವಾರ ಒಂದು ದಿವಸ, ಅವ್ರು ಬರಬೇಕು, ಒಂದು ಬಕೆಟ್ನಲ್ಲಿ ಆ ಡಿಕಾಕ್ಷನ್ ತೊಗೊಳ್ಬೇಕು, ಒಂದೊಂದು ಗಿಡಕ್ಕೆ ಹಾಕಬೇಕು. ಈ ರೀತಿ ಮಾಡಿರೋದ್ರಿಂದ ಏನಾಯ್ತು ಅಂತೇಳಿದ್ರೆ, ಆ ಮಕ್ಕಳಿಗೆ ಇವರು ಏನೋ ಒಂದು ರೀತಿಯ ನೈಸರ್ಗಿಕ ವಕ್ಸ ಆಗ್ತಾ ಇದ್ದಾರೆ. ಆ ಕೆಲಸಗಾರರಿಗೂ ಏನು ಅನಿಸ್ತು ಅಂತೇಳಿದರೆ, ಇವರು ಬಂದು ಏನೋ ಬಕೆಟ್ನಲ್ಲಿ ಆ ಸಗಣಿ ನೀರು ಆ ನೀರು ಏನೋ ಆಗ್ತಾ ಇದ್ದಾರಲ್ಲ, ಇವರು ಏನು ಮಾಡ್ತಾರೋ ಅಂತ ನಗ್ತಿದ್ರು. ಬಟ್ ಎಕ್ಸಾಕ್ಟ್ಲಿ ಆಫ್ಟರ್ 2.5 ಇಯರ್ಸ್ ದಾಳಿಂಬೆ ಗಿಡ, ಆರೋಗ್ಯವಂತ ಗಿಡ, ಎಲೆಗಳು ಪ್ಲಾಸ್ಟಿಕ್ ಎಲೆ ಇದ್ದಂಗೆ ಆಯಿತು, ಒಳ್ಳೆ ಹಣ್ಣು ಬಂತು. ಆವಾಗ ಅವ್ರಿಗೆ ಅನಿಸ್ತು, ಓ
1: ಹೀಗೂ ಮಾಡ್ಬೋದು,
0: ಹೀಗೆ ಮಾಡಿದ್ರೆ ನಾವು ಗೆಲ್ತೇವೆ. ಮತ್ತು ನಾನು ಅವ್ರಿಗೆ ಏನು ಮಾಡ್ತಿದ್ದೆ ಅಂದರೆ, ಲೆಕ್ಕವನ್ನು ತೋರಿಸ್ತಿದ್ದೆ, ನೋಡಿ ನೀವು ಮಾಡೋ ಕೃಷಿ ಮತ್ತು ನನ್ನ ಕೃಷಿಗೆ ವ್ಯತ್ಯಾಸ ನೋಡಿ, ಇದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ನನ್ನಲ್ಲಿ ಖರ್ಚು ಎಷ್ಟು ಕಡಿಮೆ ಇದೆ ನೋಡಿರಿ, ಇವನ್ನೆಲ್ಲ ಮುದಾಮ್ ಹೇಳ್ತಿದ್ದೆ ನಾನು. ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು ಅಂತೇಳಿದ್ರೆ, ದೇವ್ರ ದಯಿಂದ ಆವಾಗ 40 ರೂಪಾಯಿ ದಾಳಿಂಬೆ ಇದ್ದಾವಾಗ ನನಗೆ 65 ರೂಪಾಯಿ ಸಿಕ್ತು. ಆ ಕಿಲೋಕ್ಕೆ 25 ರೂಪಾಯಿ ಏನು ಎಕ್ಸ್ಟ್ರಾ ಇದೆ, ಅದು ಬೋನಸ್ ಆಯಿತು ನನಗೆ, ಹಣಕಾಸಿನ ದೃಷ್ಟಿಯಿಂದ ಖುಷಿ ಆಯಿತು. ಬಟ್ ಅವ್ರಿಗೆ ಏನಾಯ್ತು ಅಂತೇಳಿದ್ರೆ, 40 ರೂಪಾಯಿ ಮಾರ್ಕೆಟ್ನಲ್ಲಿ ಮತ್ತು ಸಿರಿಸಿದ್ದ ಬಂದಿಗೆ 65 ರೂಪಾಯಿ. ಅದರ ನಂತರ ಬೆಂಗಳೂರಿಗೆ ಹೋಗಿ ಮಾರೋದಿತ್ತದು. ಬೆಂಗಳೂರಿಗೆ ಹೋಗಿ ಮಾರಬೇಕಾದ್ರೆ ನಾನು ಏನು ಮಾಡಿದ್ದೆ ಅಂದರೆ, ಗ್ರೇಡಿಂಗ್ ಮಾಡಿದೆ. ಸೊ ಅಲ್ಲಿ ಏನು ಮಾಡ್ತಿದ್ರು ಅಂದರೆ, ಹಾಗೆ ತುಂಬ್ತಿದ್ರು. ನಾನು 3 ರೀತಿ ಗ್ರೇಡ್ ಮಾಡಿದೆ, ABC. ಕೊಳತಿದ್ದು ಒಂದು ಹಣ್ಣು ಹಾಕೋದಿಲ್ಲಾಗಿದ್ದೆ, ಮತ್ತು ಬಾಕ್ಸು ಒಳ್ಳೆ ಗುಣಮಟ್ಟದ ಬಾಕ್ಸ್ ಹಾಕ್ತಿದ್ವಿ. ಹಾಗಾಗಿ ಬೆಂಗಳೂರು ಮಾರುಕಟ್ಟೆಗೆ ಹೋಗಿ ಅಲ್ಲಿ ಇಳಿಸಿದ ನಂತರ ಆ ಒಳ್ಳೆ ಕ್ವಾಲಿಟಿ ಬಾಕ್ಸು. ಮತ್ತು ಎರಡನೇದು ಏನಂತೇಳಿದರೆ, ನೋಡಿ ರೈತರಿಗೆ ನಾನು ಎಲ್ಲರಿಗೆ ಒಂದು ಕಿವಿ ಮಾತು ಏನಂತೇಳಿದರೆ, ಈಗ 10 ಕಿಲೋ ಬಾಕ್ಸ್, ನಾವು 10 ಕಿಲೋ ತುಂಬಿಕೊಂಡು ಹೋದ್ರೆ ಏನಾಗ್ತದೆ, ನಾವು ಇಲ್ಲಿಂದ ತುಂಬಿ ಅಲ್ಲಿ ಒಯ್ದು ಕೊಟ್ಟು ಇಳಿಯೋವರೆಗೆ ಮಾಯಿಶ್ಚರ್ ಅದು
1: ತೂಕ ನಷ್ಟ ಆಗ್ತದೆ.
0: ತೂಕ ನಷ್ಟ ಅದು 200 ಗ್ರಾಮ್ ಆಗಿರ್ಬೋದು, 250 ಗ್ರಾಮ್ ಆಗಿರ್ಬೋದು. ಅಲ್ಲಿ ಒಯ್ದು ಏನು ಮಾಡ್ತಾರೆ, ಆ ವ್ಯಾಪಾರಿ ಅದನ್ನು ತೂಕ ಮಾಡ್ತಾನೆ. ಮಾಡಿದಾವಾಗ ನೋಡ್ರಿ 1.5 ಕಿಲೋ ಕಡಿಮೆ ಇದೆ, ಬರೇ ಮೋಸ ಮಾಡೋರೆ ಅಂತ ಹೇಳಿಬಿಡ್ತಾನೆ. ಇವನಿಗೆ ಅದರ ಕಲ್ಪನೆ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, 10.5 ಕಿಲೋ ಹಾಕ್ತಿದ್ವಿ ನಾವು, 1.5 ಕಿಲೋ ಹೋದರೆ ಹೋಗಲಿ ಬಟ್ ಒಮ್ಮೆ ವಿಶ್ವಾಸ ಬರಲಿ ಅಂತೇಳಿ ಅಲ್ಲಿ ಎಲ್ಲರ ಎದುರಿಗೆ ನಮ್ಮ ಬಾಕ್ಸ್ಗೆ ತೂಕ ಮಾಡ್ತಿದ್ರು, ನೋಡ್ರಿ 200 ಗ್ರಾಮ್ ಹೆಚ್ಚಿದೆ. ಇದು ವ್ಯಾಪಾರಿ ಮತ್ತು ನಮ್ಮ ಮಧ್ಯ ಒಂದು ವಿಶ್ವಾಸ ಬೆಳೀಲಿಕ್ಕೆ ಆರಂಭ ಆಯಿತು.
1: ಮೂಲತಃ ವ್ಯಾಪಾರಿ ಆಗಿರುವ ಕಾರಣ ವ್ಯವಹಾರಕ್ಕೆ ಜ್ಞಾನ ಇದೆ.
0: ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ, ರೈತರ ಕಷ್ಟ ನೋಡಿರೋದ್ರಿಂದ ನನಗೇನು ಅನಿಸ್ತು ಅಂತೇಳಿದರೆ, ಅದರ ನಂತರ ನೋಡಿ ಟ್ರಾನ್ಸ್ಪೋರ್ಟೇಷನ್, ನನ್ನ ಹತ್ರ 2 ಟನ್ ಇತ್ತು, ನಾನು 2 ಟನ್ ಬೆಂಗಳೂರಿಗೆ ತೊಗೊಂಡು ಹೋಗಿ ಮಾರೋದು ಭಾಳ ಕಾಸ್ಟ್ಲಿ ಟ್ರಾನ್ಸ್ಪೋರ್ಟೇಷನ್. ನಾನು ಏನು ಮಾಡಿದೆ ಅಂದರೆ, ಅಕ್ಕಪಕ್ಕದವ್ರಿಗೆ ಹೇಳಿದೆ, ನೋಡಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ, ನಿಮ್ಮದು ಮಾಲ್ ತೊಗೊಳ್ರಿ ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ 6 ಟನ್ ಗಾಡಿಯಲ್ಲಿ ಪಕ್ಕದವನು 2 ಟನ್ ಕೊಟ್ಟ, ಮತ್ತವನು 1 ಕೊಟ್ಟ, 1.6 ಟನ್ ಹೋಯಿತು. ಆವಾಗ ಡಿವೈಡೆಡ್ ಬೈ 3 ಆಯಿತು. ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಯಿತು. ಆವಾಗ ಏನಾಯಿತು ಅವನಿಗೆ, ಅದು 2,000 ಅಂದರೂ ಕೂಡ ಆ ಕಾಲದಲ್ಲಿ ಉಳಿತಾಯ ಅದು. ಇದು ಅವ್ರಿಗೆ, ಅಯ್ಯೋ ಹೌದಲ್ಲ, ನಾನು ಒಬ್ಬನೇ ಹೋಗ್ತಿದ್ದೆ ಮೊದಲೇ, ಹೀಗೆ ಮಾಡಿದ್ರೆ ಆಗ್ತದೆ ಅಂತೇಳಿ ಅವನಿಗೆ ಅನಿಸ್ಲಿಕ್ಕೆ ಆರಂಭ ಆಯಿತು. ಸೊ ಇವೆಲ್ಲ ನಾನು ಹೇಳೋದು ನಾನು ಮಾಡಿದೆ ಅಂತಲ್ಲ, ಈಗ ಪ್ರತಿಯೊಂದು ಅಲ್ಲಿ ನೋಡಿ ಆಕಳು ಕಟ್ಟಿದ್ವಿ. ಇವತ್ತೇ ಕೊಟ್ಟಿಗೆ ಗೊಬ್ಬರದ ರೇಟ್ ನೋಡಿದರೆ ಉಳಿದು ಎಲ್ಲದಕ್ಕಿಂತ ಹೈಯೆಸ್ಟ್ ರೇಟ್, ಪ್ಯೂರ್ ಸಿಗೋದಿಲ್ಲ. ಆವಾಗ ಪ್ಯೂರಿಟಿ ಇಲ್ಲ ಅಂದ ಕೂಡಲೇ ನಾವು ಅದನ್ನು ಕಮೆಂಟ್ಸ್ ಮಾಡ್ತೇವೆ, ದಡ್ಡಿ ಗೊಬ್ಬರದಿಂದ ಏನೂ ಸಿಗೋದಿಲ್ಲರಿ ಅಂತೇಳಿ. ಅದ್ರ ಬದಲಿಗೆ ನಾವೇ ಆಕಳು ಕಟ್ಟಿ ಗೊಬ್ಬರ ಮಾಡಿದಾಗ ಏನಾಯಿತು, ಒರಿಜಿನಲ್ ಸಿಕ್ತು, ರೇಟು ಕಡಿಮೆ ಆಯಿತು. ಸೊ ಉತ್ಪಾದನಾ ಖರ್ಚು ಎಲ್ಲ ಕಡಿಮೆ ಆದ ಕೂಡಲೇ ಬಂದಿದ್ರಲ್ಲೇ ಲಾಭ ಹೆಚ್ಚಾಯಿತು. ನಾನು ನಿಜ ಹೇಳ್ತೇನೆ, ಈ ರೀತಿಯ ಮಾಡ್ತಾ ಬಂದಿರೋದ್ರಿಂದ ನನಗೆ ಎಲ್ಲಿ ಹೋದರೂ ಒಂದು ಖುಷಿ ಇತ್ತು, ಮಾರ್ಕೆಟಿಗೆ ಹೋದ್ರೆ ಗೌರವ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಬಟ್ ಬೇಜಾರ ಏನಂತೇಳಿದರೆ, ನನ್ನ ಜೊತೆಗೆ ಪಕ್ಕದಲ್ಲಿದ್ದವನಿಗೆ ಅವನಿಗೆ ಏನೂ ಇಲ್ಲ. ನಾನು ಆವಾಗ ಹೇಳ್ತಿದ್ದೆ ಅವರಿಗೆ, ನೋಡ್ರಿ ನಾನು ಇದಕ್ಕೊಂದು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಬಂದಿದ್ದೇನೆ, ಬಟ್ ಇವರು ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಳ್ಳೇದು ಮಾಡಿದವರಿಗೆ ಪ್ರತಿ ಸಲ ಕರ್ಕೊಂಡು ಹೋಗ್ತಿದ್ದೆ, ಮತ್ತು ನನ್ನ ಪಕ್ಕದವರಿದ್ದಾರೆ ಅವ್ರ ಅಕೌಂಟಿಗೂ ಜಮಾ ಮಾಡಬೇಕಂತ ಹೇಳ್ತಿದ್ದೆ. ಏನಾಯಿತು, ನನಗೆ ಸಿಕ್ಕ ಬೆಲೆ ಅವ್ರಿಗೆ ಸಿಕ್ತು ನೋಡಿ. ಅಲ್ಲಿಂದ ನಮ್ಮ ಮತ್ತು ಅಲ್ಲಿ ಜನರ ಬಾಂಧವ್ಯ ಒಂದು ರೀತಿ ಕೊಡ್ಲಿಕ್ಕೆ ಬಂತು. ಮತ್ತು ಎರಡನೇದು ನಾನು ರೈತರಿಗೆ ಹೇಳೋದು ಅಂತ ಹೇಳಿದರೆ, ನಾವು ಅಲ್ಲಿ ಏನು ಮಾಡಿದ್ದೆ ಅಂದರೆ, ಶಿಸ್ತು.

0: ನಾವು ಅಲ್ಲಿ ಮಾರಾಟ ಮಾಡಿದಾಗ ನನ್ನ ಜೊತೆ ಹೋದರೂ ಅವರಿಗೆ 1.5 ಲಕ್ಷ ಸಿಗೋದ ಕಡೆಗೆ 2 ಲಕ್ಷ ರೂಪಾಯಿ ಸಿಕ್ತು. ಆ 50,000 ಏನಿತ್ತು ನೋಡ್ರಿ, ನಾನು ಅವರಿಗೆ ಹೇಳ್ತಿದ್ದೆ ಅದು ಬೋನಸ್, ನೀವು ಮುಟ್ಟಬಾರ್ದು, ನಾನು ಬಂದಿದ್ದಕ್ಕೆ ಸಿಕ್ಕಿದೆ ಅಲ್ಲ, ಇದು ಎಫ್ ಡಿ ಮಾಡ್ಬೇಕು, ಉಳಿದಿದ್ದು ನೀವು ಏನು ಬೇಕಾದ್ರೆ ಮಾಡ್ರಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು ಅಂತೇಳಿದ್ರೆ, ಒಂದು 15-20 ರೈತರಲ್ಲಿ ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಉಳಿತಾಯ ಆಗ್ಲಿಕ್ಕೆ ಆರಂಭ ಆಯಿತು. ಇಲ್ದಿದ್ರೆ ಮೊದಲು ಏನು ಮಾಡ್ತಿದ್ರು, ಹಣ ಬಂದು ಕೂಡಲೇ ಮೋಟರ್ ಸೈಕಲ್ ತೊಗೊಂಡ್ರು, ಮನೆ ಕಟ್ಟಲಿಕ್ಕೆ ಹೋದರು. ನಾನೇನು ಹೇಳ್ತಿದ್ದೆ, ಸಾಲ ಮೊದಲಿಗೆ ತೀರಿಸ್ಕೊಳ್ರಿ, ಸಮೃದ್ಧಿ ಬಂದ ನಂತರ ಏನು ಬೇಕಾದ್ರೆ ಮಾಡಿರಿ, ಹೆಲಿಕಾಪ್ಟರ್ ತೊಗೊಳ್ರಿ ನೀವಂತ ಖುಷಾಲ್ ಮಾಡೋದಿತ್ತು. ಸೊ ಇದು ಟ್ರೆಂಡ್ ಬರಬೇಕಾಗಿದೆ ನಮ್ಮ ರೈತರಲ್ಲಿ. ಏನಾಗುತ್ತೆ, ಪಾಪ ಬಂದು ಕೂಡಲೇ ಸಾಲ ತೀರಿಸೋದಾಯಿತು, ಜೊತೆಗೆ ಇನ್ನೋಸೆಂಟ್ಲಿ ಏನೋ ತೊಗೊಂಡ್ಬಿಡ್ತಾನೆ ನೋಡಿ, ಇರೋದು 2 ಎಕರೆ ಜಾಗ ಇರ್ತದೆ, ಟ್ರ್ಯಾಕ್ಟರ್ ತೊಗೊಳ್ತಾನೆ ಅವನು. ಸೊ ಮೆಕನೈಜೇಷನ್ ಬೇಕು ಯಾರಿಗೆ, ಅದು 20 ಎಕರೆ 30 ಎಕರೆ ಇದ್ದವನಿಗೆ, 2 ಎಕರೆ ಅವನಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ, ಅವನು ಬಾಡಿಗೆ ಟ್ರ್ಯಾಕ್ಟರ್ ತೊಗೊಳ್ಬೇಕು ಅವನು.
1: ಸರಿ, ಕೃಷಿ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅನುಭವವನ್ನು ನೀವು ಹಂಚಿಕೊಳ್ತಾ ಇದ್ದೀರಿ, ಒಂದಷ್ಟು ಸಾಹಿತ್ಯ ಕೃಷಿಯನ್ನು ಕೂಡ ಮಾಡುವ ಪ್ರಯತ್ನವನ್ನು ನೀವು ಮಾಡಿದಿರಿ. ವಿಶೇಷವಾಗಿ ಕೃಷಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಕೃಷಿಯ ಯಶಸ್ಸು ಆಗ್ಬೋದು, ಸಾಧನೆ ಆಗ್ಬೋದು, ಜೊತೆಗೆ ಫೇಲ್ಯೂರ್ಸ್ ಅಥವಾ ಒಂದು ನಷ್ಟವನ್ನು ಕೂಡ ನೀವು ಅದರಲ್ಲಿ ದಾಖಲಿಸ್ತಾ ಇದ್ದೀರಿ. ಈ ಬಗ್ಗೆ ಹೇಳಿ, ಸಾಹಿತ್ಯ ಕೃಷಿಯ ಬಗ್ಗೆ.
0: ನೋಡಿ, ಸಾಹಿತ್ಯಿಕವಾಗಿ ಹೇಳಬೇಕಂದ್ರೆ ನನಗೆ ಏನಂತ ಅಂತೇಳಿದ್ರೆ, ನಾನು ಈಗ ನನ್ನ ಏರಿಯಾದಲ್ಲಿ ಒಂದು 50 ಜನರಿಗೆ 60 ಜನರಿಗೆ ರೀಚ್ ಆಗ್ಬೋದು. ಈ ಪುಸ್ತಕ ರೂಪದಲ್ಲಿ, ಮಾಧ್ಯಮ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ ಬಂದಾವಾಗ ಏನಾಗುತ್ತೆ ಅಂತೇಳಿದ್ರೆ, ಎಲ್ಲೋ ಒಬ್ಬ ವ್ಯಕ್ತಿ ಕುತ್ಕೊಂಡು ಓದ್ತಾನೆ, ಅವನಿಗೆ ಅರೆ ಹೌದಲ್ಲ ಈ ರೀತಿ ನಾನು ಮಾಡ್ಬೋದು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದರೆ, ನಾನು ಮಾಡಿದ್ದ ಪರಿಶ್ರಮ ಅವನಿಗೆ ರೀಚ್ ಆಗಿ ಅವನು ಗೆದ್ದರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಮಧ್ಯದಲ್ಲಿ ನನಗೆ ಒಂದು 10 ವರ್ಷ ಇಲ್ಲಿ ಲೋಕಲ್ ಧ್ಯೇಯನಿಷ್ಠ ಪತ್ರಕರ್ತ ಅಂತ ಪತ್ರಿಕೆ ಇತ್ತು, ಅದಕ್ಕೆ ಸಚ್ಚಿದಾನಂದ ಹೆಗಡೆಯವರು ಸಂಪಾದಕರಿದ್ದರು. ಅವರು ಬೆಂಗಳೂರಿನಲ್ಲೆಲ್ಲ ಹೋಗಿ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಭಾಳ ಒಳ್ಳೆ ವರ್ಕ್ ಮಾಡಿ ಬಂದವರಿದ್ದರು. ಅವರು ನನ್ನನ್ನು ಗುರುತಿಸಿದರು, ಮತ್ತು ಕಿಣಿಯವರು ಒಂದು ಕೆಲಸ ಮಾಡಿ, ಇಲ್ಲಿ ಕೊಂಕಣಿಯವರು ಭಾಳ ಜನ ಇದ್ದಾರೆ, ನೀವು ಕೊಂಕಣಿ ಭಾಷೆಯಲ್ಲೇ ಬರೀರಿ, ಕೊಂಕಣಿ ಸೌರಭ ಅಂತೇಳಿ, ಮತ್ತು ನಿಮ್ಮ ಏನು ಅನಿಸಿಕೆಗಳನ್ನು ಅಲ್ಲಿ ಸಾಹಿತಿಗಳಿಗೆ ತಗೊಂಡು ಬರೀಬೇಕು ಅಂತೇಳಿ. ಸೊ ನನಗೆ ಸಾಹಿತ್ಯದ ಏನಾದರೂ ಬಂದಿದ್ದರೆ ಆ ಕೊಂಕಣಿ ಸೌರಭ ದೇಹನಿಷ್ಠ ಪತ್ರಿಕೆಯಿಂದ ಆರಂಭ ಆಯಿತು. ನಂತರ ನನಗೇನಾಯಿತು, ಬರವಣಿಗೆ ಆರಂಭ ಆಯ್ತಲ್ಲ, ಆದ ನಂತರ ಜನರಿಗೆ ರೀಚ್ ಆಗ್ತಿತ್ತು, ಜನರು ಫೋನ್ ಮಾಡ್ತಿದ್ರು, ಏ ನಿನ್ನೆ ಬರೆದಿದ್ದು ಭಾಳ ಚೆಂದಿತ್ತು ಅಂತೇಳಿ. ಆವಾಗ ಓಹೋ ಇದು 1,000 ಜನರಿಗೆ ಮುಟ್ತದೆ. ಆವಾಗ ನಾನೇನು ಮಾಡಿದೆ ಅಂದರೆ, ಫಸ್ಟ್ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸುಭಿಕ್ಷ ಪುಸ್ತಕ ಬರೆದೆ. ಅದರಲ್ಲಿ ಏನು ಬರೆದೆ, ಯಾವುದು ಶಾರ್ಟೇಜ್ ಇದೆ ಇವತ್ತು ನೋಡಿ, ರೈತ ಅವನ ಹತ್ರ ಶಿಕ್ಷಣನೇ ಇಲ್ಲ ಪಾಪ, ಅದು ಯಾಕೆ ಏನು ನಾನು ಹೇಳೋದಿಲ್ಲ ಅಂತ, ಕೆಲವ್ರ ಹತ್ರ ಇದೆ, ಬಟ್ ಅವನಿಗೆ ಏನು ಬೇಕು, ಇಂಗ್ಲೀಷ್ನಲ್ಲಿ ಕೊಟ್ಟರೆ ಅವನಿಗೆ ಅರ್ಥ ಆಗೋದಿಲ್ಲ. ಈಗ ಇದ್ದ ಪುಸ್ತಕಗಳೆಲ್ಲ ಇಂಗ್ಲೀಷ್ನಲ್ಲಿ, ಬೇರೆ ಸಾಹಿತ್ಯದ ಪುಸ್ತಕಗಳಿದ್ದಾವೆ, ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಅವನಿಗೆ ರೈತನಿಗೆ ಬೇಕಾಗಿರೋದು ಏನು, ಫಸ್ಟ್ ಮಣ್ಣು, ಎರಡನೇದು ನೀರು, ಮೂರನೇದು ಗೊಬ್ಬರ, ಆಹಾರ. ಇದನ್ನು ಸರಳ ಭಾಷೆಯಲ್ಲಿ ಅದರ ಮಹತ್ವ ಏನು, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಇದನ್ನು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ, ಯಾಕೆ ನಾನು ಮಾಡಬೇಕು, ಹೇಗೆ ರಕ್ತ ಪರೀಕ್ಷೆ ಮಾಡ್ತೇವೆ. ನಾನು ಈ ರೀತಿ ತಗೊಂಡೆ ಅವರಿಗೆ, ಮಣ್ಣಿನ ಪರೀಕ್ಷೆ ಯಾಕೆ ಅಂದರೆ, ನಿಮ್ಮ ರಕ್ತ ಪರೀಕ್ಷೆ ನೋಡಿದ ನಂತರ ಡಾಕ್ಟರ್ ಏನು ಔಷಧಿ ಕೊಡ್ತಾರೆ ಅದು ಕರೆಕ್ಟ್ ಆಗ್ತದೆ, ಹಾಗೆ ಮಣ್ಣಿನ ಪರೀಕ್ಷೆ ಮಾಡಿದ್ನಿ ಅಂತ ನೀವು ಆಹಾರ ಕೊಟ್ಟರೆ, ಈ ರೀತಿ ಅವರಿಗೆ ಹೇಳಲಿಕ್ಕೆ ಅದು ಅನುಕೂಲ ಆಯಿತು. ಸೊ ಆ ರೀತಿ ಸಾಹಿತ್ಯದಕ್ಕೆ ಬಂದೆ. ಅದರ ನಂತರ ಮಾರುಕಟ್ಟೆ ಅಂತ ಒಂದು ಪೇಜ್ ಹಾಕಿದೆ ನಾನು. ಬೆಳೆಸಿದ್ರೆ ಆಗಲಿಲ್ಲ, ಬೆಳೆದ ವಸ್ತುವನ್ನು ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ರೈತ ಲಾಭ ಪಡಿತಾನೆ, ರೈತ ಗೆಲ್ತಾನೆ.
1: ಬಹಳ ಸಂತೋಷ ರಾಮು ಹರಿ ಕಿಣಿಯವರೇ. ಮೂಲತಃ ನೀವು ಉಪನ್ಯಾಸಕರು ಹೌದು, ವೃತ್ತಿಯಿಂದ ಅಂಗಡಿಯನ್ನು ಮ್ಯಾನೇಜ್ ಮಾಡಿದಂಥವರು ಕೂಡ ಹೌದು, ಲೆಕ್ಕಾಚಾರವನ್ನು ಕೂಡ ಮಾಡಿದಂಥವರು, ಆನಂತರ ಕೃಷಿಗೆ ಬಂದರೆ ಕೃಷಿಯಲ್ಲಿಯೂ ಕೂಡ ಸಾಂಪ್ರದಾಯಿಕ ಕೃಷಿಯ ಜೊತೆ ಜೊತೆಗೆ ಬೇರೆ ಬೇರೆ ಸಾಹಸವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರಿ. ದಾಳಿಂಬೆ ಕೃಷಿ ಆಗ್ಬೋದು, ವೆನಿಲಾ ಕೃಷಿ ಆಗ್ಬೋದು, ಅಥವಾ ಬೇರೆ ಬೇರೆ ಹಣ್ಣಿನ ಹಂಪಲುಗಳು ಇಂಥವುಗಳನ್ನು ಗಿಡಗಳನ್ನು ಕೃಷಿ ಮಾಡುವಂಥದ್ದು, ಜೊತೆಗೆ ಸಾಹಿತ್ಯ ಕೃಷಿಯೂ ಕೂಡ, ಈ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಆಕಾಶವಾಣಿ ಕಾರವಾರ ಕೇಂದ್ರದವರು, ನೀವಿಷ್ಟು ಸೌಜನ್ಯದಿಂದ ಒಬ್ಬ ರೈತರ ತಳಮಳ ಮತ್ತು ಗೆಲುವು ರೆಕಾರ್ಡ್ ಮಾಡಿದ್ದಕ್ಕೆ ಧನ್ಯವಾದ.
2: ಹೊಸ ಬೆಳೆಗಳ ಕೃಷಿ ಸಾಧ್ಯತೆ ಅನುಭವ ಈ ಕುರಿತು ಶಿರಸಿಯ ರಾಮು ಹರಿ ಕಿಣಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮುತ್ತಣ್ಣ ಚನ್ನಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಲಮಾಣಿ ಪದಗಳು.

ಎಷ್ಟು ಹೊಗಳಿದರೂ ತೀರಲಾರದು, ಕೇಳ್ರಿ ಎಷ್ಟು ಹೊಗಳಿದರೂ ತೀರಲಾರದು. ಶ್ರೇಷ್ಠ ಭಾರತದ ಕತಿ ಸಾರ, ನಮ್ಮ ಶ್ರೇಷ್ಠ ಭಾರತದ ಕತಿ ಸಾರ. ಆತಕ್ಕ ಇತಿಹಾಸ ಚೊಕ್ಕ ಶೋಧಿಸಿ ಬರೆಯವ ಚೆನ್ನಣ್ಣ ಕವಿಗಾರ, ಹಿಂಗ ಬರೆಯವ.

ಮಿತ್ರನ ಚನ್ನಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಲಮಾಣಿ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಕಾರ್ವಾರ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಆದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಾನಿಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು.

0: ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತಾಸ್ತ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆರ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತಾಸ್ತಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ದತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮೀಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡಾ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡಾ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ.

0: ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ ಎರಡರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ದ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ ಇದೀಗ ಕೇಳಿ ಓದುವ ಹವ್ಯಾಸ. ಈ ಕುರಿತು ಮಾತನಾಡುತ್ತಾರೆ ದತ್ತಾತ್ರೇಯ ಭಟ್ ಕಣ್ಣಿಪಾಲ್.
2: ಸದಭಿರುಚಿಯ ಪುಸ್ತಕಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗಬಲ್ಲವು. ಉತ್ತಮ ಓದು ಆತ್ಮತೃಪ್ತಿಯನ್ನು ನೀಡುವುದಲ್ಲದೆ ಬದುಕಿನ ಧನ್ಯತೆಯನ್ನು ದರ್ಶಿಸಬಹುದು. ಭಾಷೆಯು ಲಿಪಿಯನ್ನು ಹೊಂದಿ ಅಕ್ಷರ ರೂಪವು ಸಂಕಲಿಸಿ ಜ್ಞಾನದ ತೃಷೆಯನ್ನು ತೀರಿಸುವ ಗುಣವು ಆಗಿರುವುದರಿಂದ ಓದುವ ಹವ್ಯಾಸದ ನಿಜವಾದ ಕಾಳಜಿಯ ದರ್ಶನವೂ ಆಗಬಲ್ಲದು. ಇತ್ತೀಚೆಗೆ ಆಧುನಿಕತೆಯ ಯುಗದಲ್ಲಿ ಅಕ್ಷರ ಪ್ರೀತಿ ಕಡಿಮೆಯಾಗುತ್ತಿರುವ ಆತಂಕವಿದೆ. ಸೃಜನಶೀಲ ಅಭಿವ್ಯಕ್ತಿಗೆ ಕಾರಣವಾಗಬಲ್ಲ ಉತ್ತಮ ಪುಸ್ತಕಗಳ ಓದು ಮನುಷ್ಯತ್ವವನ್ನು ರೂಪಿಸಬಲ್ಲವು. ಅಂತಹ ಪುಸ್ತಕಗಳ ಆಯ್ಕೆ ಕೂಡ ಅಷ್ಟೇ ಮಹತ್ವದ್ದು. ಅದರಲ್ಲೂ ಮುಂದಿನ ಪೀಳಿಗೆಗೆ ಮಹತ್ವದ ಕೊಡುಗೆ ನೀಡಬಲ್ಲ, ಮಕ್ಕಳಿಗೆ ಓದುವ ಸಂಸ್ಕೃತಿಯನ್ನು ಬೆಳೆಸುವ ಬಗೆಗೆ ಕಾಳಜಿ ನೀಡಬಲ್ಲ ಉತ್ತಮ ಕೃತಿಗಳ ಅವಶ್ಯಕತೆ ಇದೆ. ಬಾಲ್ಯದಲ್ಲಿ ನೀಡುವ ಉತ್ತಮ ಸಂಸ್ಕಾರಗಳು ಇಡೀ ಜೀವನದ ಹೆಜ್ಜೆಗುರುತುಗಳಾಗಬಲ್ಲದು. ಸಂಪ್ರದಾಯ ಸಂಸ್ಕೃತಿಯ ಪರಿಚಯವು ಅಕ್ಷರ ಪ್ರೀತಿಯಿಂದ ಒಲಿದು ಬರಬೇಕಿದೆ. ಮಕ್ಕಳಿಗೆ ಕುತೂಹಲ ಇರಿಸುವ ಹೊಸ ವಿಷಯಗಳ ಬಗೆಗೆ ಸಂಶೋಧನಾತ್ಮಕವಾಗಿ ಗುಣ ಬೆರೆಸುವಂತಹ ಉತ್ತಮ ಪುಸ್ತಕಗಳ ಓದು ಅಭಿರುಚಿಯ ಅಗತ್ಯತೆ ಇದೆ. ಕೇವಲ ಪಠ್ಯಕ್ಕೆ ಮಾತ್ರ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸೀಮಿತಗೊಳಿಸಿಕೊಳ್ಳದೆ ಅದರಾಚೆಯ ವಿಶಿಷ್ಟವಾದ ಜ್ಞಾನದ ಜಗತ್ತನ್ನು ಪರಿಚಯಿಸಿಕೊಳ್ಳಬೇಕು. ಅಂತಹ ಉತ್ತಮ ಪುಸ್ತಕದ ಓದು ಕೂಡ ಅಷ್ಟೇ ಮಹತ್ವದ್ದು. ಬದಲಾವಣೆಯನ್ನು ಬಯಸುವ ಬಾಲ್ಯದ ಮುಗ್ಧ ಮನಸ್ಸುಗಳಿಗೆ ಸಾಹಿತ್ಯದ ಒಲವು ಮೂಡಿಸಬೇಕಾದರೆ ಉತ್ತಮ ಓದಿನ ವಾಚನ ಪ್ರಕ್ರಿಯೆ ನಡೆಯಬೇಕಿದೆ. ಚರಿತ್ರೆಗಳ ಪಾಠಗಳು ಆಧುನಿಕತೆಯ ಸವಾಲುಗಳನ್ನು ಎದುರಿಸುವ ಸಶಕ್ತವಾದ ಆಯ್ಕೆಯ ಮಾನದಂಡವೂ ಹೌದು. ಜಾಗತೀಕರಣದ ಇಂದಿನ ಸಂದರ್ಭದಲ್ಲಿ ಆಧುನಿಕತೆಯ ಸ್ಪರ್ಶ ಜೀವನಾನುಭವವನ್ನು ವಂಚಿಸುತ್ತಿದೆ. ಕಾರಣ, ಉತ್ತಮ ಆಯ್ಕೆಯ ಅಕ್ಷರ ಪ್ರೀತಿಯ ಬಗೆಗೆ ನಿರ್ಲಕ್ಷ್ಯ ಧೋರಣೆ ತಳೆಯುತ್ತಿರುವುದು ಕಷ್ಟದ ಹಾದಿಗೆ ಕೆಲವು ಬದುಕು ನಲುಗುವ ಆತಂಕವಿದೆ. ವರ್ತಮಾನದ ವಿದ್ಯಮಾನಗಳಲ್ಲಿ ಅದರಲ್ಲೂ ಯುವ ಸಮೂಹ ಸಾಮಾಜಿಕ ಜಾಲತಾಣಗಳ ಬಗೆಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಅಲ್ಲಿಂದ ಹೊರಬರಲಾಗದೆ ಚಡಪಡಿಸುತ್ತಿದೆ. ಆಧುನಿಕತೆಯ ವೇಗದಲ್ಲಿ ನಮ್ಮತನವನ್ನು ಕಳೆದು ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಪುಸ್ತಕ ಓದುವ ಹೊಸ ವಿಚಾರಗಳನ್ನು ಬರಮಾಡಿಕೊಳ್ಳುವ ಅಗತ್ಯತೆ ತೀವ್ರವಾಗಿ ಇದೆ. ಪಠ್ಯವು ನಮ್ಮ ಓದಿನ ಜ್ಞಾನವನ್ನು ಒಂದು ಹಂತದಲ್ಲಿ ಮಕ್ಕಳಿಗೆ

ನಿರ್ದಿಷ್ಟವಾಗಿ ನೆರವೇರಿಸಬಲ್ಲದು. ಆದರೆ ಪಠ್ಯೇತರವಾಗಿ ನಮ್ಮ ಜ್ಞಾನದ ವಿಸ್ತರಣೆಗೆ ಪುಸ್ತಕದ ಓದು ಆಯ್ಕೆ ತೀರಾ ಅಗತ್ಯವಾಗಿದೆ. ಉತ್ತಮ ಸಾಹಿತ್ಯದ ಪ್ರಕಾರಗಳನ್ನು ಒಳಗೊಂಡ ಕೃತಿಗಳ ಓದು ನಮ್ಮ ಜೀವನದ ದೃಷ್ಟಿಯನ್ನು ಬದಲಾಯಿಸಲು ಸಾಧ್ಯವಿದೆ. ಅನವಶ್ಯಕವಾದ ಜಾಲತಾಣಗಳಿಗೆ ಭೇಟಿ ನೀಡಿ ಕಾಲಹರಣ ಮಾಡುವ ಬದಲು ನಮ್ಮದೇ ಆದ ಸ್ವಂತಿಕೆಯ ವಿಚಾರಗಳನ್ನು ಹಂಚಿಕೊಳ್ಳುವ, ಆ ಮೂಲಕ ಓದಿನ ಜ್ಞಾನವನ್ನು ಪಡೆದು ಬರವಣಿಗೆಯಂತಹ ಮಹತ್ ಕಾರ್ಯಕ್ಕೆ ಮುಂದಾಗಬೇಕಿದೆ. ಸೋಮಾರಿಗಳಾಗಿ ಜೀವನಾನುಭವವಿಲ್ಲದೆ ನೀರಸವಾಗಿ ಮಕ್ಕಳು ಕಾಲಹರಣ ಮಾಡದೆ ಸಾಹಿತ್ಯಕ ಓದಿನಿಂದ ಹೊಸತನ ಪಡೆದು ಲವಲವಿಕೆಯಿಂದ ಗೆಲುವಾಗಿರುವುದು ಆದರ್ಶ ಜೀವನದ ಮಹತ್ವದ ಮೈಲುಗಲ್ಲು. ಅದರಲ್ಲೂ ಇಂದಿನ ಸಾಮಾಜಿಕ ಜಾಲತಾಣಗಳ ಮೂಲಕ ಜಗತ್ತಿಗೆ ನಮಗೆ ಎಷ್ಟು ವೇಗವಾಗಿ ತೆರೆದುಕೊಳ್ಳುತ್ತೇವೆಯೋ ಹಾಗೆಯೇ ಅಷ್ಟೇ ಅವಸರದಲ್ಲಿ ಅಪಾಯಗಳು ಬಂದೆರಗುವವು. ಅವುಗಳಿಂದ ನಮ್ಮ ಬದುಕನ್ನು ಮುಕ್ತವಾಗಿಸಿ ಕೇವಲ ಮಾಹಿತಿಯನ್ನು ಪಡೆಯಲು ಜ್ಞಾನದ ವಿಸ್ತರಣೆಗೆ ಮಾತ್ರ ಇಂತಹ ಸಾಧನಗಳ ಬಳಕೆ ಅಗತ್ಯವಿದೆ ವಿನಃ ಅತಿಯಾಗಿ ಬಳಸುವುದರಿಂದ ನಮ್ಮ ಸ್ವಂತಿಕೆ ಕಳೆದುಕೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ನ್ಯೂನ್ಯತೆಯನ್ನು ಹೊಂದಬೇಕಾಗುತ್ತದೆ. ಆಧುನಿಕತೆಯ ಸಂವಹನಕ್ಕೆ ನಮ್ಮತನ ಬರಿಗೊಡಿಸದೆ ಓದಿನ ಆಸಕ್ತಿ ಜ್ಞಾನದ ಆರಾಧನೆಯಲ್ಲಿ ಪಾಲ್ಗೊಂಡರೆ ನಮ್ಮ ಸ್ವಾವಲಂಬಿ ಬದುಕಿನ ಹೆಚ್ಚುಗಾರಿಕೆಯಾಗಬಲ್ಲದು. ಇತ್ತೀಚೆಗೆ ಮಾಧ್ಯಮಗಳ ಸ್ಪರ್ಧೆಯಲ್ಲಿ ನಮ್ಮ ಅಮೂಲ್ಯ ಸಮಯವನ್ನು ಉತ್ತಮ ಕಾರ್ಯಕ್ಕೆ ಸಂವಹನಗೊಳಿಸಿ ಸಾಧನೆಗಳಿಗೆ ಅಣಿಯಾಗಿಸಬೇಕಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜೀವನಾನುಭವ ಪಡೆಯಬೇಕಾದರೆ ಪುಸ್ತಕ ಓದಿನ ಕಾಳಜಿ ಮಹತ್ವದಾಗಿರುತ್ತದೆ. ಅನೇಕ ಹಿರಿಯರ ಆದರ್ಶ ಜೀವನದ ಸೂತ್ರಗಳು ಸರಳವಾಗಿ ಉಣಬಡಿಸುವ ಪುಸ್ತಕಗಳು ಬದುಕಿನ ದಿಕ್ಕನ್ನೇ ಉತ್ತಮ ದಡೆಗೆ ತೋರಿಸುವ ದೀವಿಗೆಯಾಗಿ ನಿರ್ವಹಿಸಬಲ್ಲದು. ಸದಾ ಸಮಾಜದ ಸಹಚಿಂತನೆಯ ಭಾಗವಾಗಿ ಈ ಮಣ್ಣು ನೆಲದ ಭಾಷೆಯ ಧ್ವನಿಯನ್ನು ಅಕ್ಷರ ರೂಪದಲ್ಲಿ ಕಂಡ ಅನೇಕ ಕೃತಿಗಳು ವಾಸ್ತವಿಕ ಬದುಕಿನ ಚೌಕಟ್ಟಿಗೆ ಕಾಲ್ಪನಿಕ ಕೌತುಕ ನೀಡಿ ಆನಂದ ಕ್ಷಣಗಳನ್ನು ಅನುಭವಿಸಲು ಈ ಓದುವ ಹವ್ಯಾಸ ಬಲಪಡಿಸಬಹುದು. ಸದಾಕಾಲ ಉತ್ತಮ ಚಿಂತನೆಯ ಮನಸ್ಸು ಸಾರ್ಥಕ ಜೀವನದ ಕ್ಷಣಗಳನ್ನು ಅನುಭವಿಸುವಂತೆ ಮಾಡಬಲ್ಲದು. ಆದ್ದರಿಂದ ಉತ್ತಮ ಪುಸ್ತಕದ ಓದಿನ ಆಯ್ಕೆ ಮಾರ್ಗಸೂತ್ರಗಳು ಮಕ್ಕಳ ಮನಸ್ಸನ್ನು ಸಂಕುಚಿತ ಆವರಣದಿಂದ ಮುಕ್ತವಾಗಿಸಿ ಹೊಸದೊಂದು ಲೋಕವನ್ನು ಕಟ್ಟಿಕೊಡಲು ನೆಪವಾಗಿ ನಿಲ್ಲಬಹುದು. ಮಕ್ಕಳ ಓದುವ ಹವ್ಯಾಸದಲ್ಲಿ ಪಾಲಕರ ಪಾತ್ರವು ಮಹತ್ವದಿರುತ್ತದೆ. ಆಧುನಿಕತೆಯ ಭರಾಟೆಯಲ್ಲಿ ಮಕ್ಕಳಿಗೆ ಟಿವಿ, ಮೊಬೈಲ್, ಕಂಪ್ಯೂಟರ್ನ ಬಗೆಗೆ ಆಸಕ್ತಿ ಹೆಚ್ಚು. ಅವುಗಳ ತಾತ್ಕಾಲಿಕ ಮನನಿಗಿಂತ ಆಳವಾದ ಜ್ಞಾನದ ಬೆಳಕು ನೀಡುವ ಪುಸ್ತಕ ಓದುವ ಹವ್ಯಾಸದ ಬಗೆಗೆ ಹೆಜ್ಜೆ ಇರಿಸಲು ಪಾಲಕರು ನೆರವಾಗಬೇಕಿದೆ. ನಿತ್ಯದ ಪಠ್ಯ ಅಭ್ಯಾಸದ ಜೊತೆಗೆ ಉತ್ತಮ ಕೃತಿಗಳನ್ನು ಮಕ್ಕಳಿಗೆ ಓದಲು ಪಾಲಕರು ತಂದು ಒದಗಿಸಿಕೊಡಬೇಕು. ಸಾಹಿತ್ಯದ ಉತ್ತಮ ಪುಸ್ತಕ ಸಂಗ್ರಹ ಮನೆಯಲ್ಲಿ ಇದ್ದರೆ ಉತ್ತಮ ಸಂಸ್ಕಾರಗಳನ್ನು ಮಕ್ಕಳು ಬೆಳೆಸಿಕೊಳ್ಳುವಲ್ಲಿ ಸಹಾಯಕವಾಗುವುದು. ರಾಮಾಯಣ, ಮಹಾಭಾರತದಂತಹ ಪೌರಾಣಿಕ ಆದರ್ಶ ತತ್ವಗಳನ್ನೊಳಗೊಂಡ ಗ್ರಂಥಗಳಿಂದ ಹಿಡಿದು ಇತ್ತೀಚಿನ ಲೇಖಕರ ಉತ್ತಮ ಗ್ರಂಥಗಳು ಮನೆಯಲ್ಲಿ ಮಕ್ಕಳ ಗ್ರಂಥಾಲಯವಾಗಿ ರೂಪಿಸಿದರೆ ಮಕ್ಕಳ ಭವಿಷ್ಯದ ಉಜ್ವಲತೆಗೆ ನಾಂದಿ ಹಾಡುವುದು. ಬಿಡುವಿನ ವೇಳೆಯಲ್ಲಿ ಸ್ಥಳೀಯ ಗ್ರಂಥಾಲಯಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗುವುದು, ಉತ್ತಮ ಸಾಹಿತ್ಯ ಅಭಿರುಚಿಯ ಕಾರ್ಯಕ್ರಮ, ಪುಸ್ತಕ ಪ್ರದರ್ಶನಗಳಿಗೆ ಭೇಟಿ ನೀಡುವ ಮೂಲಕ ಸಾಹಿತ್ಯದ ಓದಿನ ಕಿಚ್ಚನ್ನು ಹಚ್ಚಬೇಕಿದೆ. ಹಾಗಿದ್ದಾಗ ಮಕ್ಕಳಲ್ಲಿ ಓದುವ ಸಮಯ ಸಾಹಿತ್ಯಕ್ಕೆ ಮೀಸಲಾಗಿಸುವ ಮೂಲಕ ಆಧುನಿಕತೆಯಲ್ಲಿ ಸಂತೃಪ್ತಿಯ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಬಹುದು. ಮಾನಸಿಕವಾಗಿ ಮಕ್ಕಳು ಚಂಚಲತೆಯ ಆವರಣದಲ್ಲಿ ಒದ್ದಾಡುವ ಬದಲು ಮುಂದಿನ ಬದುಕನ್ನು ರೂಪಿಸುವಲ್ಲಿ ಹೊಸ ಆಶಯಗಳನ್ನು, ಕನಸುಗಳನ್ನು ಈಡೇರಿಸುವಲ್ಲಿ ಸಶಕ್ತ ಸಮಾವೇಶಗೊಂಡು ತಮ್ಮದೇ ಆದ ಕೊಡುಗೆಯನ್ನು ನೀಡಲು ಓದುವ ಹವ್ಯಾಸ ನೆರವಾಗಬೇಕಿದೆ. ಒತ್ತಡದ ಇಂದಿನ ಯುಗದಲ್ಲಿ ಕೌಟುಂಬಿಕ ವಿಚಾರಗಳ ಸಂಬಂಧಗಳ ಬಗೆಗೆ ನಾವು ಮರೆತಿದ್ದೇವೆ. ನಮ್ಮ ಬದುಕಿನ ಗತಿಯೇ ಏರುಪೇರಾಗುತ್ತಿರುವ ಸಂದರ್ಭದಲ್ಲಿ ಮಹಾತ್ಮರ ವಿಚಾರಗಳು, ಸಾಧಕರ ಸಾಧನೆಗಳು, ಆತ್ಮಚರಿತೆ, ವ್ಯಕ್ತಿ ಪರಿಚಯದಂತಹ ಪುಸ್ತಕ ರೂಪವನ್ನು ಹುಡುಕಿಕೊಳ್ಳಬೇಕಿದೆ. ಮಕ್ಕಳಿಗೆ ಸಾಹಸ ಧೈರ್ಯ ನೀಡುವ ಪೌರಾಣಿಕ ಐತಿಹಾಸಿಕ ಕಥೆಗಳು ಜೀವನದ ತತ್ವ ಆದರ್ಶಗಳನ್ನು ಬಿಂಬಿಸಲು ನೆರವಾಗಬೇಕಿದೆ. ಕೇವಲ ಮಕ್ಕಳ ಓದು ತಾತ್ಕಾಲಿಕ ಮನೋರಂಜನೆ ಆಗದೆ ಮನೋವಿಕಾಸ ನೀಡಿದರೆ ಮನುಷ್ಯನ ಜನ್ಮ ಸಾರ್ಥಕವಾದಂತೆ. ಉತ್ತಮ ಸಾಹಿತ್ಯದ ಪುಸ್ತಕಗಳ ಆಯ್ಕೆ ನಮ್ಮಲ್ಲಿಯ ಅಂತರಂಗದ ಕಣ್ಣು ತೆರೆಸಿ ಹೊಸ ಬೆಳಕಿನ ಹಾದಿ ಹಿಡಿಸಿ ಕೈ ಹಿಡಿದು ನಡೆಸಬೇಕಿದೆ. ಇದರ ಜೊತೆಗೆ ಉತ್ತಮ ಸಂದೇಶ ಸಾರುವ ಕವಿತೆಗಳು ಹಾಡಿ ಕುಣಿಯಲು ಪ್ರೇರೇಪಿಸುವಂತಾಗಬೇಕಾದರೆ ಪುಸ್ತಕ ಓದು ಮಹತ್ವದ್ದು. ಬುದ್ಧಿಗೆ ಕಸರತ್ತು ನೀಡುವ, ಸದಾಕಾಲ ಗೆಳೆಯರಂತೆ ನಮ್ಮ ಜೊತೆಯಾಗುವ ಅಗತ್ಯ ಸಂಪನ್ಮೂಲವಾಗಿ ಪುಸ್ತಕಗಳ ಓದು ಮಕ್ಕಳಿಗೆ ಆರಾಧನೆಯಾಗಬೇಕಿದೆ. ಹೊಸ ತುಡಿತದ ಬಗೆಗೆ ಮನಸ್ಸನ್ನು ಅರಳಿಸಲು ನೆರವಾಗಬೇಕಿದೆ. ಕೇವಲ ಮಕ್ಕಳು ತಾವು ಓದಿದರಷ್ಟೇ ಸಾಲದು. ಉತ್ತಮ ಸಾಹಿತ್ಯದ ಪ್ರೇರಣೆಯಿಂದ ಸೃಜನಶೀಲವಾದ ಸಾಹಿತ್ಯದ ಕತೆ, ಕವಿತೆ, ಲೇಖನ, ಪ್ರಬಂಧದ ರಚನೆಯ ಬಗೆಗೂ ಕಾಳಜಿ ವಹಿಸಿದರೆ ಸಾಹಿತ್ಯದ ಲೋಕಕ್ಕೆ ಉತ್ತಮ ಕೊಡುಗೆಯನ್ನು ಸಹಿತ ನೀಡಬಹುದು. ಪಠ್ಯೇತರವಾಗಿ ಪೂರಕವಾಗಿ ಸಾಹಿತ್ಯದ ರಚನೆ ಬಗೆಗೆ ಕೃತಿಗಳ ಓದು ಅತಿ ಮುಖ್ಯ. ಹಾಗೂ ನಿತ್ಯದ ವರ್ತಮಾನದ ಸಂಗತಿಗಳ ಬಗೆಗೆ ಚಿಂತಿಸಿ ಜೀವನದ ಆಯ್ಕೆಯೂ ಅಷ್ಟೇ ಮುಖ್ಯ.

0: ಆಧುನಿಕ ವಿದ್ಯಮಾನದಲ್ಲಿ ಇತ್ತೀಚೆಗೆ ಪುಸ್ತಕಗಳ ರೂಪ ಬದಲಾಗಿದೆ. ವಿದ್ಯುನ್ಮಾನದ ತ್ವರಿತವಾದ ಸೇವೆ, ಮಾಹಿತಿಗಳ ರವಾನೆ ಸುಲಭವಾಗಿ ಉತ್ತಮ ಸಾಹಿತ್ಯವನ್ನು ನೀಡಬಲ್ಲದು. ಬೇರೆ ಬೇರೆ ಭಾಷೆ, ಜನಾಂಗಗಳ, ದೇಶ ವಿದೇಶಗಳ ಉತ್ತಮ ಕೃತಿಗಳು ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸುಲಭವಾಗಿ ಓದುಗೆ ಲಭ್ಯವಿದೆ. ಅಂಥವುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ಕಾವ್ಯ, ಕತೆ, ನಾಟಕ ಸೇರಿದಂತೆ ಅನೇಕ ಸಾಹಿತ್ಯದ ಪ್ರಕಾರಗಳ ಮುದ್ರಿತ ಸಿಡಿ ರೂಪಗಳು ಇಂದು ಲಭ್ಯವಿದೆ. ಓದಿನ ರೂಪ ಬದಲಾದರೂ ಅದೇ ಸಾಹಿತ್ಯದ ಅನುಭವಿಸುವ ಕ್ಷಣಗಳು ನಮಗೆ ಉತ್ತಮ ಕೃತಿಗಳಿಂದ ನೀಡಬಹುದು. ಮಕ್ಕಳು ಆಧುನಿಕತೆಯ ಮಾಧ್ಯಮಗಳನ್ನು ಹೆಚ್ಚೆಚ್ಚು ಈ ರೀತಿಯಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಯಶಸ್ವಿಯಾಗಬೇಕಾದರೆ ಉತ್ತಮ ಓದಿನ ಆಯ್ಕೆ ಕೂಡ ಮಹತ್ವದ್ದು. ಅನುಭವಿಕ ಶಿಕ್ಷಕರು, ಮಾರ್ಗದರ್ಶಕರು ಪುಸ್ತಕದ ಬದಲಾದ ಸ್ವರೂಪದ ಬಗೆಗೆ ಮಾಹಿತಿ ನೀಡಿ ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣೀಕರಿತರಾಗಬೇಕಿದೆ. ಜೀವನದ ಅಮೂಲ್ಯವಾದ ಬಾಲ್ಯದ ಶಿಕ್ಷಣವು ಸಾಹಿತ್ಯದ ಓದಿನ ಪ್ರೀತಿಗೆ ಕಾರಣವಾಗಬೇಕಾದರೆ ಬದುಕು ಬಂಗಾರವಾಗಿ ಉತ್ತಮ ಜೀವನದ ಎಡೆಗೆ ಸಾಗಲು ಸಾಧ್ಯವಿದೆ. ಜೀವನ್ಮುಖಿಯಾಗಬಲ್ಲ ಸದಾಕಾಲ ಸದಾಶಯಗಳನ್ನು ಹೊತ್ತು ಜೀವನಾಕಾಂಕ್ಷಿಯಾಗಿ ಇರಬೇಕಾದರೆ ಮಕ್ಕಳಿಗೆ ಓದುವ ಅಭಿರುಚಿಯನ್ನು ಅಂತಹ ಪರಿಸರವನ್ನು ನಿರ್ಮಿಸಬೇಕಿದೆ. ಹಾಗಿದ್ದಾಗ ಅಕ್ಷರ ಪ್ರೀತಿ ಬೆಳಗಬಲ್ಲದು. ಸದಾಕಾಲ ಮಹತ್ವದ ಜೀವನ ಸಂದೇಶ ಸಾರುವ ಈ ನಾಡು ನುಡಿ ಜಲದ ಬಗೆಗೆ ಗೌರವ ಭಾವ ತಳೆಯಲು ಆಸ್ಪದವಾಗಬಲ್ಲದು. ಮಹಾತ್ಮ ಗಾಂಧೀಜಿ, ವಿವೇಕಾನಂದ, ಪರಮಹಂಸ ಹೀಗೆ ಮಹಾತ್ಮರ ಜೀವನದ ಕಥೆಗಳು ಆದರ್ಶ ಬದುಕಿಗೆ ಹತ್ತಿರವಾಗಬಲ್ಲದು ಹಾಗೂ ದಾರ್ಶನಿಕ ಚಿಂತನೆಯಿಗೂ ನೆರವಾಗಬಲ್ಲದು. DVG ಅವರ ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದಳು ಬೆಳೆದರಿವು, ತರುತಳದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂದು ಜೀವನ ದರ್ಶನವನ್ನು ತಮ್ಮ ಕಗ್ಗದಲ್ಲಿ ನೀಡಿದ್ದಾರೆ. ಉದಾತ್ತ ಧ್ಯೇಯದಿಂದ ಚಿಂತನೆಯ ಹರವುಗಳನ್ನು ಒಳಗೊಂಡ ಪುಸ್ತಕಗಳು ಸಮಾಜದಲ್ಲಿ ನಮ್ಮನ್ನು ಗುರುತಿಸುವಂತೆ ಸಹಾಯಕವಾಗಬಲ್ಲದು. ಉತ್ತಮ ವ್ಯಕ್ತಿಯನ್ನಾಗಿ ಮಕ್ಕಳನ್ನು ರೂಪಿಸಬಲ್ಲ ಪುಸ್ತಕದ ಓದುವ ಹವ್ಯಾಸಕ್ಕೆ ಪಾಲಕರು, ಶಿಕ್ಷಕರು ಹೆಚ್ಚಿನ ಸಮಯ ಮೀಸಲಿರಿಸಿ ಬಿಡುವಿನ ಅವಧಿಯನ್ನು ಸಾರ್ಥಕಗೊಳಿಸುವ ಅಗತ್ಯತೆ ತುಂಬಾ ಇದೆ. ನಾವು ಮಾಡುವ ಕಾರ್ಯವು 4 ಜನರಿಗೆ ಒಪ್ಪಿತವಾಗಬೇಕಾದರೆ ಅಂತಹ ಜೀವನದ ಸದಾಶಯಗಳ ಹಿಂದೆ ಓದುವ ತೀವ್ರತೆ ಇರಬೇಕು. ಕಾರಣ, ದೇಶವನ್ನು ಸುತ್ತು ಕೋಶವನ್ನು ಓದು ಎನ್ನುವ ನುಡಿಯಂತೆ ದೇಶವನ್ನು ಸುತ್ತಲೂ ವೇಳೆಯು ಕಡಿಮೆ ಇರಬಹುದು. ಆದರೆ ಓದುವ ಹವ್ಯಾಸದಿಂದ, ಉತ್ತಮ ಕೃತಿಗಳ ಅವಲೋಕನದಿಂದ ನಮ್ಮ ಜಗತ್ತನ್ನು ಕೂತಲ್ಲೇ ನಾವು ಅರಿಯುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ. ಅನೇಕ ವ್ಯಕ್ತಿಗಳ ಸಾಧಕರ ಸಾಧನೆಯು ಅವರ ತಪಸ್ಸನ್ನು ಪುಸ್ತಕದ ರೂಪದ ಓದಿನಿಂದ ಅರಿತು ಅವರ ಘಟನೆಗಳು ನಮ್ಮೊಳಗಿನ ಭಾವಕ್ಕೆ ಪ್ರೇರಣೆಯಾಗಿ ಜೀವನದ ಆದರ್ಶಕ್ಕೆ ಪ್ರೇರಕ ಶಕ್ತಿಯಾಗಿ ನಿಲ್ಲಬೇಕು. ಪ್ರಭಾವಿತವಾದ ಪುಸ್ತಕದ ಒಳನೋಟಗಳು ಅಂತರಂಗದಲ್ಲಿ ಬೆಳಕು ಚೆಲ್ಲಿ ಬದುಕಿನ ಎಲ್ಲಾ ಮುಖಗಳನ್ನು ಪರಿಚಯಿಸುವ ಮೂಲಕ ಇರುವ ಕಡಿಮೆ ಆಯುಷ್ಯದಲ್ಲಿ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬೇಕಿದೆ. ಅನೇಕ ಜೀವನಾನುಭವ ಅತ್ಯಂತ ಸಂಕ್ಷಿಪ್ತವಾಗಿ ನೀಡಬಲ್ಲ ಪುಸ್ತಕಗಳು ಮಕ್ಕಳ ಜೀವನ ವಿಧಾನವನ್ನು ವಿನ್ಯಾಸಗೊಳಿಸಲು ಸಾಧ್ಯವಿದೆ. ಚಲನಶೀಲವಾದ ಸೃಜನಾತ್ಮಕ ಚಟುವಟಿಕೆಗಳಿಗೆ ಸ್ಪಂದಿಸುವ ಗುಣವಿಶೇಷವು ಪುಸ್ತಕದ ಓದಿನ ಜ್ಞಾನದ ಹಿಂದೆ ಇದೆ. ಸ್ವಾವಲಂಬಿ ಬದುಕಿನ ಜವಾಬ್ದಾರಿಗಳನ್ನು ನಿಭಾಯಿಸುವ ನಮ್ಮ ವ್ಯಕ್ತಿತ್ವವನ್ನು ಅಳತೆಗೋಲಾಗಿ ಮಾರ್ಪಡಿಸಿ ಆ ಮೂಲಕ ಕ್ರಿಯಾಶೀಲಗೊಳಿಸುವ ಶಕ್ತಿ ಪುಸ್ತಕದಲ್ಲಡಗಿದೆ. ಆತ್ಮಸಂತೋಷದ ಅನುಭವಿಸುವ ಅಕ್ಷರದ ಓದು ಆಯುಷ್ಯದ ವರ್ಧನೆಗೊಳಿಸಲು ಸಾಧ್ಯ. ಚಿಂತನೆಯ ಸ್ವರೂಪವು, ನಾವು ಜೀವನ ನೋಡುವ ದೃಷ್ಟಿಕೋನಗಳು ಪುಸ್ತಕ ಓದಿನಿಂದ ಬದಲಾಗಬಲ್ಲದು. ನಮ್ಮ ಆಯ್ಕೆಗಳು, ನಿರೂಪಿಸುವ ಕ್ರಮಗಳು ಪುಸ್ತಕದ ಕೊಡುಗೆ ಅನುಕೂಲಕರವಾಗಿ ನಿರ್ಮಾಣವಾಗಬಲ್ಲದು. ಕೇವಲ ಪರೀಕ್ಷೆಯನ್ನು, ಅಂಕಗಳನ್ನಷ್ಟೇ ಗುರಿಯಾಗಿಸಿಕೊಳ್ಳದೆ ಜೀವನಕ್ಕೆ, ಕರ್ತವ್ಯ ಪಾಲನೆಗೆ ನೆರವಾಗುವ ಪುಸ್ತಕದ ಕಾಳಜಿ ಮಹತ್ತರವಾದ ಸಂದೇಶದ ಜೊತೆಗೆ ಯಶಸ್ಸಿನ ಮೆಟ್ಟಿಲಿಗೆ ಸಹಕರಿಸುವುದು. ಸಾವಿರ ಶರೀರಗಳ ಆತ್ಮಸ್ವರೂಪವೇ ಒಂದು ಪುಸ್ತಕ ಎಂದು ಹಿರಿಯ ದಾರ್ಶನಿಕರು ಹೇಳಿದ ಹಾಗೆ ಮನಸ್ಸಿಗೆ ಮುದ ನೀಡುವ, ಆ ಮೂಲಕ ರೋಮಾಂಚನಗೊಳಿಸುವ ಪುಸ್ತಕದ ಓದು ನೆರವಾದರೆ ಕೃತಿಯ ರಚನೆಯ ಹಿಂದಿನ ಆಶಯಗಳು ಯಶಸ್ವಿಯಾದಂತೆ. ಉದಾತ್ತ ಧ್ಯೇಯದೆಡೆಗೆ ಸಾಗಲು ಈ ಪುಸ್ತಕದ ಓದು ಮಕ್ಕಳನ್ನು ರೂಪಿಸುವ ಶಕ್ತಿ ಕೇಂದ್ರಗಳಾಗಲಿ.
1: ಓದುವ ಹವ್ಯಾಸ ಈ ಕುರಿತು ಮಾತನಾಡಿದವರು ದತ್ತಾತ್ರೇಯ ಭಟ್ ಕಣ್ಣಿಪ್ಪಾಲ್.

0: ಆಕಾಶವಾಣಿ ಕಾರವಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ ನಾಟಕ ಮನೆ ಅರಿಯ, ಮೂಲ ಹಿಂದಿ ಪ್ರೇಮ್ಚಂದ್, ಬಾನುಲಿಗೆ ಅಳವಡಿಸಿದವರು ಶಾಂತಾ ಗೋಡ್ಖಿಂಡಿ. ಕೇಳಿ ನಾಟಕ ಮನೆ ಅರಿಯ.
2: ಎಂಥ ಬಿಸಿಲಿದು! ಕಬ್ಬಿನ ಹೊಲಕ್ಕೆ ನೀರು ಹಾಯಿಸಿ ಬಂದೆ, ಹೊಟ್ಟೆ ಚುರು ಚುರು ಅನ್ಲಿಕ್ಕತ್ತದ. ಯಾವಾಗ ಊಟ ಕರೀತಾರೋ ಏನೋ. ನಾನು ಇಬ್ಬರು ಭಾವ ಮೈದಂದರು, ನಾ ಬಂದದ್ದು ನೋಡಿನೂ ತಾವು ಒಳಗೆ ಹೋದರು. ಅವ್ರ ಮಕ್ಕಳು ಊಟನೂ ಆತು, ನನಗೆ ಇನ್ನೂ ಕರೆಯೋದಿಲ್ಲ. ಇವರು ಒಂದು ತಿಂಗಳಾತು ನಾನು ನೋಡ್ಲಿಕ್ಕತ್ತೀನಿ. ನಾ ಅಂದ್ರೆ ಕಾಲಾಗಿನ ಕಸ ಮಾಡ್ಯಾರ ಇವರು. ನಿನ್ನೇನು ಹಸಿ ಬಂದಿದ್ದಕ್ಕೆ ಅತ್ತೆ ಅನ್ನಾಕಿ ಹೆಂಗೆ ಹರ್ಕೊಂಡು ತಿಂದಿದ್ದು ನನ್ನ. ಹೋಗಲಿ, ನಾನು ಹೆಂಡ್ತಿಗರ ತಿಳುವಳಿಕೆ ಬೇಡ, ಅಕ್ಕಿಯರ ಬಂದು ಕರಿಬೇಕು ಬೇಡ. ಯಾರೋ ಬಂದಂಗಾತು, ಬಹುಶಃ ಊಟ ಕರಿಲಿಕ್ಕೆ ಬಂದಿರಬೇಕು.
3: ಏನ್ರಿ, ಮನೆಗೆ ಬಂದ್ಕೊಳ ಮಲ್ಕೊಂಡ ಬಿಟ್ರಲ್ಲ.
2: ಮತ್ತೇನು ಮಾಡಲಿ, ಹೊಟ್ಟೆಗೆ ಕಾಯಿ ಒದರ್ಲಿಕ್ಕೆ ಹತ್ಯಾವ. ಆ ತೊಗಲಿ ನೀನು ಅಡಿಗೆ ಬಡಸ ನಡಿ.
3: ಏನು ಹಸಿವಿ ಹಸಿವಿ ಅಂತ ಬಡ್ಕೋತೀರಿ? ಮುಂಜಾನಾರ ನಾಲ್ಕು ಬಕ್ರಿ ಪಲ್ಯ ತಿಂದು ಹೋಗಿದ್ರಿ, ಈಗೆಂತ ಹಸಿವಿ ಅದು? ಹೋಗ್ರಿ, ಮನೆಯಾಗ ಕುಡಿಲಿಕ್ಕೆ ನೀರಿಲ್ಲ, ಇದೊಂದು ಕೊಡ ನೀರು ತಗೊಂಡು ಬರ್ರಿ.
2: ನಾ ಯಾಕೆ ತರಬೇಕು ನೀರು? ಹೇಳಲ್ಲ, ನೀನು ಇಬ್ರು ತಮ್ಮಂದ್ರಿಗೆ ತರ್ತಾರ ನೀರು.
3: ಅಯ್ಯ ಪಾಪ, ಅವ್ರು ಈಗರ ಬಿಸಿಲಾಗಿಂದ ಬಂದಾರ, ಉಂಡು ಹೊಟ್ಟಿಲೆ ನೀರು ತಗೊಂಡು ಬಂದ್ರೆ ಹೆಂಗ್ ತರ್ತಾರ ಪಾಪ?
2: ಅಂದ್ರೆ ಅವರಿಬ್ರದ್ದು ಊಟ ಆತನ?
3: ಅವರಿಬ್ರದ್ದು ಯಾಕ, ಅವ್ರ ಹೆಂಡ್ರು ಮಕ್ಕಳು ಎಲ್ಲಾರ್ದು ಆತು. ನೀವು ಒಂದು ಕೊಡ ನೀರು ತಗೊಂಡು ಬಂದ್ರೆ ನಾವು ಊಟ ಮಾಡ್ಬೋದು.
2: ತಾತಾತ ಕೊಡತ, ನೀರು ತರ್ತೀನಿ. ನೀರು ತಂದು ಕೊಟ್ಟಿಂದಾರೆ ಕರೀತಾರೆ ಅನ್ನೋ ನೋಡ್ತೀನಿ.
3: ಅಯ್ಯ ಮಲ್ಕೊಂಡ ಬಿಟ್ರೇನ ಪಾಪ, ಒಂದು ಕೊಡ ನೀರು ತಂದು ಬಾಳ ದಣದ ಹೋದ್ರೇನ?
2: ಏ, ನೀ ಏನು ಊಟಕ್ಕೆ ಹಾಕ್ತೀವೋ, ಏನು ಪುರಾಣ ಹಚ್ಕೋತ ಕೂಡ್ತೀವೋ?
3: ಏನು ಊಟ ಊಟ ಅಂತ ಬಡ್ಕೊಳ್ಳಿಕ್ ಹತ್ತೀರಿ? ನಿಂದ್ರಿ ಸ್ವಲ್ಪ, ಈಗೆಲ್ಲ ಹೆಣ್ಮಕ್ಳದ ಊಟ ನಡ್ದದ, ಅವ್ರದಾದಿಂದ ನಿಮಗೂ ಹಾಕ್ತಾರ.
2: ಯಾಕೆ? ನಾ ಅಂದ್ರೆ ಅಷ್ಟು ಸಸಾರಾಗಿ ನಿಮಗೆ? ಈಗ 10 ವರ್ಷದಿಂದ ಹಿಂಗೆ ಮಾತಾಡ್ಬೇಕಾಗಿತ್ತು? ಆಗೇಲಿ ಇರ್ತಿದ್ದೆ ನಾನು ನಿಮ್ಮ ಮನ್ಯಾಗ. ನನ್ನ ಕೈಯಾಗಿಂದು ಬಾಯಾಗಿಂದು ತಂದು ಎಲ್ಲ ತುಂಬಿದೆ ಈ ಮನ್ಯಾಗ. ಅವಾಗ ನಾ ಅಂದ್ರೆ ಏನು ಏನು ಜೀವ ಬಿಡ್ತಿದ್ರಿ ಇಡೀ ಮನೆ ಮಂದಿ ನೋಡ್ಬೇಕಾಗ್ತಿತ್ತು.
3: ಜೀವ ಬಿಡ್ತಿದ್ರು ಅಂದ್ರೆ ಏನರ್ಥ? ನನ್ನ ತಮ್ಮಂದ್ರಿಬ್ರು ಸಣ್ಣವರಿದ್ರು, ತಂಗಿಯರಂತರೂ ಅಗ್ದಿ ಇಟ್ಟಿಟ್ಟಾಗಿದ್ರು, ಈಗೆಲ್ಲರೂ ದೊಡ್ಡವರಾಗ್ಯಾರ, ಮದುವೆ ಆಗಿ ಮಕ್ಕಳು ಆಗ್ಯಾವ ಅವರಿಗೆ. ಇನ್ನೂ ನಿಮ್ದ ದರ್ಬಾರ್ ನಡಿಬೇಕಂದ್ರೆ ಹೆಂಗ?
2: ನನ್ನ ಆಸ್ತಿ ಎಲ್ಲ ತಂದು ಈ ಮನೆಗೆ ತುಂಬಿದ್ನಲ್ಲ ನಾನು, ನನ್ನ ರೊಕ್ಕದ ಮೇಲೆ ಬೇಡ ದೊಡ್ಡವರಾಗ್ಯಾರ ಅವರು. ಈಗ ಈಗ ನನ್ನ ಬ್ಯಾರೆ ಮಾಡಿದ್ರು, ಊಟಕ್ಕೆ ಕೂಡ ಮುಂದರ ಕರಿಬೇಕು ಅಂತ ಅನಿಸೋದಿಲ್ಲೇನು ಅವರಿಗೆ?
3: ಮತ್ತೆ ಅದನ್ನ ಹೇಳ್ತಿರಲ್ಲ, ನಿಮಗೆ ನೀವು ಕೊಟ್ಟ ರೊಕ್ಕದಷ್ಟೇ ಲೆಕ್ಕದ. ಈಗ 10 ವರ್ಷದಾಗ ನೀವು ತಿಂದಿಲ್ಲೇನು, ಅದೇನು ಪುಕ್ಕಟ ಬರ್ತದೇನು?
2: ನಾನು ಹೊಲದಾಗ ಮೈ ಮರು ದುಡಿತೀನಿ, ಇನ್ನೂ ದುಡಿತೀನಿ. ನೋಡಿದಿಲ್ಲ, ಹೊಲದಿಂದ ಬಂದು ಕೂಡಲೇ ನಿನ್ನ ತಮ್ಮಂದ್ರು ನಾಟಕ ಭಜನೆ ಸಿನಿಮಾ ಅಂತ ಊರೂರು ಅಡ್ಡಾಡ್ತಾರೆ. ನಾ ಮಾತ್ರ ದನಕ್ಕೆ ಹುಲ್ಲು ಹಾಕಿ ಎಮ್ಮಿ ಹಾಲು ಹಿಂಡ್ತೀನಿ.
3: ಭಾಳ ದೊಡ್ಡ ಉಪಕಾರ ಮಾಡಿರಿ ಬಿಡ್ರಿ, ನಾಳಿಂದ ಹಾಲು ಹಿಂಡಬೇಡ್ರಿ. ಇಷ್ಟು ಮಂದಿ ಇದ್ದಾರಲ್ಲ ಮನ್ಯಾಗ, ಯಾರು ಹಿಂಡ್ತಾರ?
4: ಚನ್ನಿ, ಏ ಚನ್ನಿ, ಏನ್ ನಿನ್ ಗಂಡ ಊಟಕ್ಕೆ ಬರ್ತಾನಂತ ಇಲ್ಲೋ? ಸುಡ್ಗಾಡ ಎಷ್ಟು ಸದಾರ ಕರಿಬೇಕು?
3: ಅವ್ವ ನಿನ್ನ ಅಳಿ ಆ ಶಟ್ಕೊಂಡು ಕೂತಾನ ನೋಡು.
4: ಯಾಕ ಶಟ್ಕೊಂಡಿಕ್ಕೆ ಏನತ್ತು?
3: ನಾವು ಅವ್ರನ್ನ ಊಟಕ್ಕೆ ಕರೀಲಿಲ್ಲಂತ, ನೀ ಬರೀ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಬಡಿಸ್ಕೋತ ಕೂತಂತ.
4: ಸಾಕು ಬರ್ರಪ್ಪ, ನನಗೂ ಎಲ್ಲಾರು ಮರ್ಜಿ ಹಿಡಿದು ಹಿಡಿದು ಸಾಕಾಗಿ ಹೋಗ್ಯದ. ಹೇಳ್ರಿ ನೀನು ಊಟಕ್ಕೆ.
3: ಹೆಂಗೆ ಹೇಳ್ತಾರವ ಅವರು? ಅವ್ರಿಗೆ ನೀ ಮೊದಲನಂಗ ಆದ್ರ ಆತಿಥ್ಯ ಮಾಡೋದಿಲ್ಲಂತ, ಮೊದಲನಂಗ ತುಪ್ಪ ಬೆಣ್ಣೆ ಹಾಕೋದಿಲ್ಲ. ಹೆಂಗ್ ಮಾಡ್ಬೇಕು ಅವ್ರ ಊಟ?
2: ಏ ಸಾಕು ಬಾಯಿ ಮುಚ್ಚ, ನಾ ಹಂಗೆ ಹೇಳಿದ್ದೇನೆ, ಎಲ್ಲಾರು ಊಟ ಆದರೂ ನನ್ನ ಕರೀಲಿಲ್ಲ ಯಾಕಂತ ಕೇಳಿದೆ.
4: ತಗಿರಪ್ಪ, ಏನ್ ಮಾತಂತ ಆಡ್ತೀರಿ? ಹೊಲ್ದಾಗ ಹೆಣ ಬೀಳು ಹಂಗ ದುಡಿದು ಹಸ್ತು ಬರ್ತಾವ ನನ್ನ ಮಕ್ಕಳು, ಅವ್ರಿಗೆ ಊಟ ಹಾಕ್ದ ಇನ್ ಯಾರಿಗೆ ಮೊದಲು ಹಾಕ್ಬೇಕು?
2: ನಾನು ನನ್ನ ಆಸ್ತಿ ಎಲ್ಲ ಮಾರಿ ಇಲ್ಲೇ ತಂದು ಸುರಿದ್ನಲ್ಲ, ಇದು ನನ್ನ ಮನೆ ಅಂತ ದುಡಿಲಿಲ್ಲ ನಾನು.
4: ಎಲ್ಲ ನೀವ ತಂದದ್ದು ಅಂತಿರಲ್ಲ, ನಮ್ದೇನು ಇಲ್ಲೇ ಇಲ್ಲೇನು? ಈಗ ನನ್ನ ಗಂಡಸ ಮಕ್ಕಳು ದೊಡ್ಡವರಾಗ್ಯಾರ, ಅವರಿಗೂ ಎಲ್ಲ ತಿಳಿತದ. ನೀವು ಬರೇ ಎಲ್ಲ ನಂದ ನಂದ ಅಂತಂದ್ರೆ ಹೆಂಗ?
2: ಅನ್ನದ ಏನು ಮಾಡಲಿ, ನಾನು ನನ್ನ ತಂದೆ ಜೋಡಿ ಜಗಳ ಮಾಡಿಕೊಂಡು ನನ್ನ ಪಾಲಿನ ಆಸ್ತಿ ಎಲ್ಲ ಇಲ್ಲಿ ತಂದು ಸುರುವಿದ್ದು ಸುಳ್ಳೇನು? ನನಗೆ ಹಿಂಗೆ ಮಾತಾಡ್ತೀರಿ?

0: ಮಾತ್ರಪ್ಪ ತಪ್ಪು ನಂದ ಅದ. ನಾಳಿಂದ ನಿಮ್ಮನ್ನ ಮೊದಲು ಕರಿತೀನಿ ಊಟಕ್ಕೆ. ನಿಮ್ಮ ಊಟ ಆಗಿಂದನ ಎಲ್ಲಾರು ಊಟ ಆತಿಲ್ಲೋ, ನಡೀರಿ ಇನ್ನರೆ ಊಟ ಮಾಡೋಣ.
1: ನನಗೆ ಹಸಿವಿಲ್ಲ, ನನಗೆ ಊಟನು ಬೇಡ, ನೀವು ಮಾಡಿ ಹೋಗ್ರಿ.
2: ಅಯ್ಯ ಇಷ್ಟೋ ತನಕ ಹಸಿವಿ ಹಸಿವಿ ಅಂತ ಬಡ್ಕೊಂಡ್ರಿ, ಈಗ ಒಮ್ಮಿಂದ ಮಕ್ಳಿ ಹಸಿವಿ ಇಲ್ಲ ಅಂತಂದ್ರೆ ಹೆಂಗ? ಸಾಕು ಸಾಕು ನಡ್ರಿ, ಊಟ ಮಾಡೋಣ.
1: ನಾ ಹೇಳಿದ್ದೇನೆ ನಿನಗೆ ಹಸಿವಿಲ್ಲ ಅಂತ, ನೀವು ಹೋಗ್ರಿ. ನಾನು ಊಟದ ಸಬರಿ ಮಾಡ್ಬೇಡ್ರಿ ನೀವು ಯಾರು.
0: ಹಂಗಂದ್ರೆ ಹೆಂಗ್ರಿ, ಹೊರಗ ಮೂರ್ ಹೊಡಿಲಿಕ್ಕೆ ಬಂತು ಹೇಳ್ರಿ ಊಟಕ್ಕ. ನಿಮ್ಮಿಬ್ರು ಊಟ ಆಗಿಂದ ನಾನು ಮಾಡಬೇಕು.
1: ನಾವೊಮ್ಮೆ ಹೇಳಿದ್ನಲ್ಲ ನಿಮಗೆ ನನಗೆ ಹಸಿವಿಲ್ಲ ಅಂತ, ನನಗೆ ಯಾರು ಜೋರು ಮಾಡೋ ಅಗತ್ಯಿಲ್ಲ. ಹೋಗ್ರಿ ಹೋಗ್ರಿ, ಒಳಗೆ ಹೋಗ್ರಿ ಇಬ್ರು.
2: ಅಯ್ಯ ನಡಿ ಅವ್ವ ನಡಿ, ಬಂದ್ರೆ ಬರವಾಳ್ರಕ ಬಿಟ್ರ ಬಿಡವಾಳ್ರಕ, ನನಗಂತೂ ಹೊಟ್ಟಿ ಚೂರು ಚೂರು ಅನ್ಲಿಕ್ಕತ್ತದ. ನಡಿ ನಾ ಊಟ ಮಾಡೋನು.
0: ಇಷ್ಟ್ರ ಮೇಲೆ ನಿಮ್ಮ ಮರ್ಜಿರಪ್ಪ, ಊಟಕ್ಕೆ ಹಾಕ್ಲಿಲ್ಲ ಅಂತ ನನಗೆ ನಿಮಿತ್ತ ಮಾತ್ರ ಕೊಡ್ಬೇಡ್ರಿ.
2: ಅವ್ವ ನಡಿ ಒಳಗ ಹೊಟ್ಟ ಹಸ್ರ ತಾವ ಬರ್ತಾರ ನಡಿ ಒಳಗ.
3: ಹರಿ ಏ ಹರಿ ಹೇಳಪ್ಪ, ಎಂತ ಹೇಳು
4: ಹೇಳಪ್ಪ. ಹರಿ ನಿನ್ ಸಲುವಾಗಿ ನಿಮ್ಮ ಅಪ್ಪ ಒಂದು ಆಕಳ ತಂದಾನ, ನಿನ್ಗೆ ಆಕಳ ಹಾಲು ಅಂದ್ರೆ ಬಹಳ ಪ್ರೀತಿ ಅಲ್ಲ.
1: ನನ್ನ ಸಲುವಾಗಿ ತಂದಾನ ಅಪ್ಪ ಆಕಳ? ಅವ ತಂದದ್ದು ತನ್ನ ಮಕ್ಕಳ ಸಲುವಾಗಿ.
4: ಹಂಗ ಅನ್ಬಾರ್ದಪ್ಪ, ಅವರಿಬ್ರು ನಿನ್ ತಮ್ಮಂದ್ರಲ್ಲೇನೋ.
1: ನನಗೆ ಯಾವ ತಮ್ಮಂದ್ರು ಇಲ್ಲ, ನಮ್ಮ ಅವ್ ಸತ್ ಹೋಗಿಂದ ನಾ ಅನಾಥ ಆಗಿನಿ.
4: ಹರಿ
3: ಅಲೋ ಹರಿ, ಮನ್ಯಾಗ ನಾವ್ ಇಷ್ಟೆಲ್ಲ ಮಂದಿದ್ರು ನೀ ಯಾಕೆ ಅನಾಥ ಆಗ್ತದೆ?
1: ಸಂತಿ ಒಳಗು ಮಂದಿರ್ತಾರಪ್ಪ, ಹಂಗಂತ ಹೇಳೋರೆಲ್ಲ ನಮ್ಮವ್ರು ಆಗ್ತಾರನ.
4: ಯಾಕೋ ಯಾಕೆ ಹಿಂಗ್ ಮಾತಾಡ್ತಿದಿ? ನಿನ್ನ ಅವ್ವ ನಿನ್ ತಮ್ಮಂದ್ರು ನೀ ಅಂದ್ರೆ ಬಿದ್ದು ಸಾಯ್ತಾರ.
1: ನಮ್ಮ ಅವ್ವ ಎಂದೋ ಸತ್ ಹೋಗ್ಯಾಳ, ನನಗ ಯಾವ ಅವನು ಇಲ್ಲ ಯಾವ ತಮ್ಮಂದ್ರು ಇಲ್ಲ.
4: ಅಯ್ಯ ಅಯ್ಯ ಹಂಗ್ಯಾಕಂತೀಯೋ ಹರಿ, ನಿಮ್ಮ ಅವ್ವ ಏನೋ ದೂರದಕ್ಕೇನ, ಖಾಸ ನಿಮ್ಮ ಅವ್ವನ ತಂಗಿ. ನಿನ್ನ ಸಣ್ಣವಿದ್ದವನ್ನ ದೊಡ್ಡವನ್ ಮಾಡಿದ್ಲ, ನಿನ್ ಮದ್ವೆ ಮಾಡಿದ್ಲು.
3: ಆದ್ರೆ ನೀ ಮಾತ್ರ ಆಕಿನ ಬಾಯಿ ತುಂಬ ಅವ್ವ ಅಂತ ಕರೆದಿಲ್ಲ. ಎಷ್ಟು ವರ್ಷ ಆತು ಆಕಿ ಮಾರಿ ನೋಡಿದ್ರ ದುಮು ದುಮು ಉರಿತಿದಿ.
4: ಅಲ್ಲೋ ಹರಿ, ಒಂದಿನಾರೇ ಆಕಿನ ಜೋಡಿ ಪ್ರೀತಿಯಿಂದ ಮಾತಾಡಿ ಏನೋ, ನಿನ್ ತಮ್ಮಂದ್ರ ಜೋಡಿ ಪ್ರೀತಿಯಿಂದ ನಡ್ಕೊಂಡಿ ಏನೋ, ಅವರು ನಿನ್ ಒಡ ಹುಟ್ಟಿದವ್ರಲ್ಲೇನು?
1: ನಾ ಹೇಳಿದ್ನಲ್ಲ ನನಗೆ ಯಾರು ಇಲ್ಲ ಅಂತ.
4: ಅಯ್ಯ ಅಯ್ಯ ಯಾರು ಯಾಕಿಲ್ಲ, ನಿನ್ ಹೆಂಡತಿ ಅಂದ್ರೆ ಬಿದ್ದು ಸಾಯ್ತೀಯಲ್ಲ.
3: ಹಾ ಮತ್ತೆ ಆಕಿದೆ ತಮ್ಮ ತಂಗಿ ಅಂದ್ರೆ ಬಿದ್ದು ಸಾಯ್ತಿದೆ, ಇನ್ನು ಆಕೆ ಅವ್ವ ಅಂದ್ರಂತೂ ಮುಗ್ದ ಹೋತಪ್ಪ. ಆಕಿನೂ ನಿನಗೆ ಅವ್ವನ ಅಲ್ಲ.
1: ಹೌದು ಅದರಾಗೇನು, ಆಕಿನ ನಮ್ಮವ್ವ. ಅಪ್ಪ ಇವತ್ತು ಒಂದು ಮಾತು ಇತ್ಯರ್ಥ ಆಗಲಿಕ್ಕೆ ಬೇಕು.
3: ಯಾವ್ದಪ್ಪ ಅದು, ಏನದು?
1: ನನ್ನ ಪಾಲಿನ ಆಸ್ತಿ ನಾನು ಕೊಟ್ಟು ಬಿಡ್ರಿ, ನಾ ಅದನ್ನ
3: ಏ ಏನು ಮಾಡಮ್ಮ ಅದನ್ನ. ಅಲೋ ಆಸ್ತಿ ಅನ್ಲಿಕ್ಕೆ ನಮ್ದೇನು ದೊಡ್ಡ ಆಸ್ತಿಪ್ಪ?
1: ನನಗೆಲ್ಲ ಗೊತ್ತದಪ್ಪ, ನನ್ನ ಪಾಲಿಗೆ 5 ಎಕರೆ ಹೊಲ ಬರ್ತದ, ಕೊಟ್ಟು ಬಿಡ್ರಿ ನನಗೆ ಅದನ್ನ.
4: ಹರಿ ಏ ಹರಿ ಏನ್ ಮಾಡ್ತೀಯ ಅದನ್ನ ತಗೊಂಡು?
1: ನಾ ಏನಾರ ಮಾಡ್ತೀನಿ.
3: ಏ ಗೊತ್ತಾಯ್ತು ಬಿಡ, ಅದನ್ನ ಮಾರಿ ನಿಮ್ಮ ಅತ್ತಿ ಮನೇಲಿ ಸೇರಾವ
1: ಹಂಗ ತಿಳ್ಕೊಳ್ರಿ.
4: ಅಯ್ಯಯ್ಯೋ ಯಾರು ತುಂಬಿದ್ರು ನಿನ್ ತಲೆ ಈ ವಿಚಾರ ಎಲ್ಲ? ಆ ನಿನ್ ಮನಿ ಮುರುಕ್ ಹೇಳ್ತೀರ?
1: ಅತ್ತ ನೀ ಆಕೆ ಹೆಸರು ತೆಗಿಬೇಡ. ಮತ್ತ
4: ತಗಿಬೇಡ ಅಂದ್ರೆ ಹೆಂಗ ಹೇಳು, ಏನ್ ಮಾಡಾವ ಜಮೀನ್ ತಗೊಂಡು?
1: ಅದನ್ನ ಯಾಕೆ ನಿಮಗೆ ಹೇಳ್ಬೇಕು?
3: ಏ ನೀನ್ ಹೇಳೋದು ಬೇಡ ಹೋಗು, ನನಗ ಊರು ಪಟೇಲ ಎಲ್ಲ ಹೇಳೇನ. ನೀನೋ ನಿನ್ ಪಾಲಿನ ಜಮೀನು ಮಾರ್ಕೊಂಡು ಅತ್ತಿ ಮನೆಗೆ ಹೋಗಮಿದ್ದಿ ಅಂತ.
4: ಅಯ್ಯಯ್ಯೋ ಶಿವ ಶಿವ, ಇಂತ ಹೊಲಸು ವಿಚಾರ ಯಾಕೆ ಬಂತು ನಿನ್ ತಲೆ? ಯಾಕೆ
1: ಇದ್ರಾಗ ಹೊಲಸು ಏನದ? ನನ್ನ ಪಾಲಿನ ಆಸ್ತಿ ನಾ ಬೇಕಾದ್ರೆ ಮಾರ್ತೀನಿ, ಬೇಡ ಆದ್ರೆ ಇಟ್ಕೋತೀನಿ, ಆದ್ರೆ ನಾ ಮಾತ್ರ ಈ ಮನೆಯಾಗಿನ ಮುಂದೆ ಒಂದು ಕ್ಷಣ ಇರುವುದಿಲ್ಲ.
4: ಹರಿ ಹರಿ ಹಂಗೆ ಮಾಡಬೇಡ, ಹಂಗೆ ಮಾಡಬೇಡ, ನನ್ನ ಮಾತು ಕೇಳು ಸ್ವಲ್ಪ.
3: ಏ ಇವಾಗೇನು ಹೇಳೋದು ಕೇಳೋದು ಏನು ಬೇಡ. ಏ ಹರಿ ಕೇಳಿಲ್ಲ
1: ಹೇಳು,
3: ನಿನಗ ನಿನ್ನ ಪಾಲಿನ ಜಮೀನು ಕೊಡುವುದಿಲ್ಲ.
1: ಮತ್ತೆ ಹಂಗಂದ್ರೆ ಅದ್ರ ಬದಲಿ ರೊಕ್ಕ ಕೊಡ್ರಿ, ನಾ ಅಂತೂ ಹೋಗ್ತೀನಿ.
3: ಹಾಳಾಗಿ ಹೋಗು ಮಾರಾಯ, ನಾಳಿನ ದಿವಸ ನಾ ಎಲ್ಲ ಕಾಗದ ಪತ್ರ ಮಾಡಿಸಿ ನಿನಗೆ ಕೊಡು ರೊಕ್ಕ ಕೊಟ್ಟು ಬಿಡ್ತೇನೆ, ತಗೊಂಡು ಹಾಳಾಗಿ ಹೋಗು.
4: ಚಿಟ್ಟಿನ ಕೈಯಾಗೆ ಬುದ್ಧಿ ಕೊಡಬೇಡ, ಅವ್ನು ತಿಳಿದಿಲ್ಲ ಅಂದ್ರೆ ನಿನಗೂ ತಿಳಿದಿಲ್ಲೇನೋ. ಅಲ್ಲೋ ಹರಿ, ನೀ ಹುಟ್ಟಿ ಬೆಳೆದ ಮನಿ ಮಾರು ಎಲ್ಲ ಬಿಟ್ಟು ಹೆಂಡತಿ ಮನೆಗೆ ಹೋಗ್ತೀನಿ ಅಂತಂತೀಯಲ್ಲೋ, ಏನ್ ಚಂದ ಇದೆಲ್ಲ. ಮುಪ್ಪಿನ ಕಾಲಕ್ಕೆ ತಂದೆ ತಾಯಿ ಸೇವಾ ಮಾಡಬೇಕು ನೀನು.
1: ಅತ್ತ ನೀ ಇಲ್ಲದ ಹೇಳಬೇಡ, ನನಗೆ ಹೆಂಗ ತಿಳಿತದೋ ಹಂಗೆ ಮಾಡವ ನಾನು ಎಂದ ನಮ್ಮ ಅವ್ವ ಸತ್ಲು. ಅವತ್ತ ನಾ ಈ ಮನೆಯಿಂದ ದೂರ ಆದೆ.
4: ಯಾರು ಯಾರು ದೂರ ಮಾಡ್ಯಾರೋ ನಿನ್ನ, ಹಿಂಗ ಯಾಕೆ ಮಾತಾಡ್ಲಿಕ್ಕೆತೀಯೋ ನೀನು?
3: ಅಕ್ಕ ನೀ ಸುಮ್ಮನೆ ಇರು, ಅವಾಗ ಹೋಗೋದಲ್ಲ ಹೋಗ್ಲಿ ಬಿಡವ, ಅವಾಗ ಈಗ ಗೊತ್ತಾಗೋದಿಲ್ಲ, ಕೈಯ ಏನು ರೊಕ್ಕೆಲ್ಲ ತೀರ್ತದ ನೋಡು ಆಗ ಗೊತ್ತಾಗ್ತದ.
1: ಆಗ್ಲಿ ಆಗ್ಲಿ ಹಂಗ ಆಗ್ಲಿ, ನಾ ಅಂತೂ ನಿಮ್ಮ ಮಾತಿ ಹೆದರುದಿಲ್ಲ, ಅದೇನಾಗ್ತದೋ ಆಗ್ಲಿ. ನಾಳೆ ನನ್ನ ಪಾಲಿನ ರೊಕ್ಕದ ವ್ಯವಸ್ಥೆ ಮಾಡಿಡ್ರಿ, ನಾ ಈ ಮನ್ಯಾಗ ಇನ್ನೊಂದು ಗಳಿಗೆ ಇರುವುದಿಲ್ಲ.
4: ಹರಿ ಏ ಹರಿ
5: ಅವ್ವ ಅವ್ವ ಹೊರಗೆ ಬಂದ್ ನೋಡ ಯಾರು ಬಂದ.

0: ಬಂದಾರಂತ?
1: ಯಾರ್ ಬಂದಾರ ರಚನಿ?
0: ಬಂದಾರ ನೋಡು, ಯಾರ್ ಬಂದಾರಂತ ಗೊತ್ತಾಗುತ್ತ?
1: ಬಂದೆ ಬಂದೆ. ಅಯ್ಯಯ್ಯ, ಅಳೆದೇವ್ರು, ಇದೇನಿದು? ಒಂದ್ ಸುದ್ದಿಲ್ಲ, ಸುಖಾನಿಲ್ಲ, ಒಮ್ಮಿಗಿಲೇ ದಿಢೀರಂತ.
0: ಅಲ್ರಿ, ನಾ ಊರಿಗೆ ಬರೋ ಮುನ್ ಸುದ್ದ ಒಂದ್ ಮಾತು ಹೇಳಿರ್ಲಿಲ್ಲ, ಒಮ್ಮಿಗ್ಲಿ ಹಿಂಗ ಅಚಾನಕ್ ಧುತ್ ಅಂತ ಮುಂದ್ ಬಂದ್ ನಿಂತ.
2: ಬಹಳ ಆಶ್ಚರ್ಯ ಆಗ್ತದ ನಿಮ್ಗೆ ಕೇಳ್ರಿಲೆ? ಇದಕ್ಕಿಂತ ಇನ್ನೊಂದು ಆಶ್ಚರ್ಯದ ಮಾತದ ನನ್ ಕಡೆ.
0: ಇನ್ನೊಂದು ಆಶ್ಚರ್ಯನ? ಲಗುನ್ ಹೇಳ್ರಿ ಅದೇನಂತ.
2: ಇನ್ ಮ್ಯಾಲೆ ನಾ ಅಲ್ಲಿ ಹೋಗುದಿಲ್ಲ, ಇಲ್ಲೇ ಇದ್ ಬಿಡ್ತೀನಿ.
0: ಅವ್ವ, ಇಲ್ಲೇ ಇದ್ ಬಿಡ್ತೀರಾ?
1: ಇದೇನ್ರಿ ಅಳಿಯಂದ್ರ ನೀವ್ ಹೇಳ್ತಿರೋದು?
2: ಖರೇನ ಹೇಳಿಕತ್ತೀನ್ರಿ ಅತ್ತಿಯವ್ರ. ಈಗ ನೋಡ್ರಿಲೆ, ನನ್ ಪಾಲಿನ ಆಸ್ತಿ ಮಾರಿ ಬಂದ್ರು ರೊಕ್ಕಿದು, ಇದನ್ನ ನಿಮ್ ಕೈಯಾಗ ತಗೊಳ್ರಿ. ಆ ಕೆರಿ ಕೆಳಗಿನ ತೋಟ ತಗೋಬೇಕು ಅಂತಿದ್ರಲ್ಲ, ಅದನ್ನ ತಗೊಂಡು ಬಿಡ್ರಿ. ನಾನ ಇನ್ ಮ್ಯಾಲೆ ಸ್ವತಃ ನಿನ್ ದುಡಿತೀನಿ, ಬಂಗಾರ ಬೆಳಿತದ ಬಂಗಾರ ಅಲ್ಲೇ.
1: ಆದ್ರೆ ಅಳಿಯಂದ್ರ, ನನ್ ಎರಡು ಗಂಡು ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ, ನಿಮ್ಮೊಬ್ಬರ ಮೇಲೆ ವಜ್ಜ ಹಾಕುದು ಅಂದ್ರೆ?
2: ನೀವೇನು ತಿಳ್ಕೊಬೇಡ್ರಿ ಅತ್ತಿಯವ್ರ, ನಿಮ್ ಮಕ್ಕಳು ಈಗ ಸಣ್ಣವರಿದ್ದಾರೆ ಖರೆ, ಆದ್ರೂ ಕಡಿತನಕ ಸಣ್ಣವ್ರು ಇರ್ತಾರೇನು? ನೋಡ್ತಿರಿ, ನೋಡ್ತಾ ನೋಡ್ತಾ ಬೆಳಿತಾರ. ಎಲ್ಲಾರು ಒಟ್ಟಾಗಿ ದುಡಿಯಣು, ಎಲ್ಲಾರು ಒಟ್ಟಾಗಿ ತಿನ್ನು.
1: ಬಹಳ ದೊಡ್ಡ ಮನಸ್ಸಪ್ಪ ನಿಮ್ದು. ಹಂಗಾರ ನಾಳೆ ಹೋಗೋಣೇನ್ರಿ ತೋಟ ಖರೀದಿ ಮಾಡ್ಲಿಕ್ಕೆ?
2: ನಾಳೆ ಯಾಕೆ, ಇವತ್ತು ಹೋಗೋಣ, ಇಲ್ಲ ಅಂದ್ರ ಆ ತೋಟ ನಮ್ ಕೈ ತಪ್ಪೋದಿತ್ತು.
0: ಹೌದವ್ವ, ಮುಂದಿನ ತಿಂಗಳು ಆ ತೋಟದ ಮಾಲೀಕ ಬಿಸ್ಲಪ್ಪನ ಮಗಳ ಲಗ್ನದ, ಅದಕ್ಕ ಅವಂಗ ರೊಕ್ಕ ಬೇಕಾಗ್ಯಾವ. ಎಷ್ಟು ಸಾಧ್ಯ ಅದನೋ ಅಷ್ಟು ಲಗುನ ಅದನ್ನ ಮಾರವಿದ್ದಾನ. ಅದನ್ನ
2: ನಡೀರಿ, ಹಂಗಂದ್ರೆ ನಾವು ಮೊದಲು ಹೋಗೋಣ, ಇನ್ ಯಾರ್ಯಾರ ತಗೊಳಕ್ಕಿಂತ ಮೊದಲು ನಾವು ಆ ತೋಟ ತಗೊಂಡ್ಬಿಡೋಣಂತ.
1: ಅಯ್ಯ ಹೋಗೋಣಂತ, ಮೊದಲು ಕೈಕಾಲು ತಕೊಂಡು ಊಟಕ್ಕೆ ಕೇಳ್ರಿ, ಈಗ ಬಿಸಿಲಾತು, ಆಮೇಲೆ ಸಂಜೆನಾಗ ಹೋಗೋಣಂತ ಅವ್ರ ಮನೆಗೆ. ಚನ್ನಿ, ಅಳಿಯಂದ್ರು ಬಂದಾರ, ಒಂದು ಪಾಯಸ ಮಾಡ್ತೀನಿ, ಹಂಗ ಸ್ವಲ್ಪ ಹಪ್ಪಳ ಸಂಡಿಗೆ ಕರಿತೀನಿ.
2: ಅತ್ತಿಯವ್ರ ಅದೆಲ್ಲ ಯಾಕೆ ಬೇಡ, ದಿನದ ಅಡಿಗೆ ಆಗ್ಯದಲ್ಲ, ಅದ ಸಾಕು, ಅದನ್ನ ಹಾಕಿಬಿಡ್ರಿ.
1: ಹಂಗ ಹೆಂಗ್ರಪ್ಪ, ದೂರಿಂದ ಬಂದಿರಿ, ನಡ್ರಿ ಹೊಡ್ತುಂಬ ಊಟ ಮಾಡಿರಂತ.
0: ಅವ್ವ ಅವ್ವ, ಇನ್ ಮುಂದ ಆ ತೋಟದೊಳಗಿನ ಮಾವಿನ ಹಣ್ಣು ಎಲ್ಲ ನಮ್ದ ನೋಡು.
1: ಬರೇ ಮಾವಿನ ಹಣ್ಣು ಒಂದ ಯಾಕ, ಅಲ್ಲಿ ಕಾಯಿಪಲ್ಯ ಹೂ ಎಲ್ಲ ನಮ್ಮ
0: ಎಲ್ಲ ನಮ್ದ. ಅವ್ವ, ಎಷ್ಟು ಲಗು 8 ವರ್ಷ ಕಳೆದು ನೋಡು.
1: ಹೌದ್ ನೋಡು, ನನ್ನ ಎಲ್ಲ ಮಕ್ಕಳು ಈ ಟೀಟ ಇದ್ರು. ಹಿರೇವ 18 ವರ್ಷದವ, ಸಣ್ಣವ 16 ವರ್ಷದವ, ಇನ್ ನನ್ನ ಹೆಣ್ಮಕ್ಳಂತೂ ಅದಕ್ಕಿಂತ ಸಣ್ಣವರು. ಚನ್ನಿ, ನೀ ಹಿರೇ ಮಗಳಾಗಿ ಎಲ್ಲಾರನ್ನೂ ಹಾದಿ ಹಚ್ಚಿದಿ.
0: ಏ ಬಿಡ ಅವ್ವ, ನಾನೇನು ಮಾಡಬಾರ್ದು ಮಾಡೀನಿ. ಹಿರೇ ಅವಂಗ ಗೌಡ್ರ ಮನೆ ಕನ್ಯಾ ಬಂತು, ಹೊಲ ತೋಟ ಪಟ್ಟಿನೂ ಕೊಟ್ಟರು ಲಗ್ನದಾಗ. ಇನ್ನ ಎರಡನೇದವನಿಗಂತರೂ ಪಾಟೀಲ್ರ ಒಬ್ಬಾಕಿನ ಮಗಳು ಸಿಕ್ಲು. ನಾಳೆ ಅವ್ರ ಆಸ್ತಿ ಎಲ್ಲ ಹಿಂಗ ಹೌದಲ್ಲ.
2: ಹಂಗ ರೊಕ್ಕದ ಖರ್ಚಿಲ್ಲದ ನಿಮ್ ಹೆಣ್ಮಕ್ಳ ಮದುವೆನೂ ಆತಲ್ಲ, ಬರೇ ಕಾಯಿ ಕನ್ಯಾ ಕೊಟ್ಟು ಅವ್ರನ್ನ ದಾಟಿಸ್ಬಿಟ್ರಿ.
1: ಇದಕ್ಕೆಲ್ಲ ನೀವ ಕಾರಣ ಅಲ್ಲೇನ್ರಿ ಅಳಿಯಂದ್ರ, ನಿಮ್ ಉಪಕಾರ ನಾವೆಂದೂ ಮರೆಯೋ ಹಂಗಿಲ್ಲ.
2: ಇದ್ರಾಗ ನಾ ಏನ್ ಮಾಡೀನಿ ಬಿಡ್ರಿ ಅತ್ತಿಯವ್ರ, ಅವ್ರವ್ರ ನಸೀಬಾಗಿತ್ತು ಅವ್ರಿಗೆ ಸಿಕ್ತು.
1: ನೋಡ್ರಿ ಅವ್ರ ನಸೀಬ್ ಹೆಂಗದ, ಇಬ್ರು ಲಕ್ಷಾಧೀಶರಾದ್ರು, ಏನು ಹೊಲ ಏನು ತೋಟ, ಕೈಯಾಗ ಎಷ್ಟು ಮಂದಿ ಆಳು ಕಾಳು, ಭಾಳ ಚಲೋ ಆಯ್ತು. ತ್ರಾಸ ತೆಗ್ದವ್ರಿಗೆ ದೇವ್ರು ಚಲೋ ಮಾಡ್ತಾನೆ.
2: ಮತ್ತು ನಿಮ್ಮ ಹೆಣ್ಮಕ್ಳಿಗೆ ಏನು ಕೆಟ್ಟಾತ್ರಿ, ಇದ್ದೂರಾಗ ಇಬ್ಬರು ಹೆಣ್ಮಕ್ಳು.
0: ಅವ್ರು ಕಣ್ಣು ಮುಂದೆ ಇರಲಿ ಅಂತಾನ ಹುಡುಕ್ಯಾಡಿ ಇದ್ದೂರಾಗ ಕೊಟ್ಟೆ ಅವ್ರನ್ನ, ಅದಕ್ಕೆ ಅವರು ಮ್ಯಾಲೆ ಮ್ಯಾಲೆ ಬಂದು ಹೋಗ್ತಾರೆ.
1: ಆದ್ರೆ ಅವ್ರ ಮ್ಯಾಲೆ ಮ್ಯಾಲೆ ಬಂದು ಹೋಗೋದು ನಿನ್ನ ತಮ್ಮಂದ್ರಿಗೆ ಸೇರುದಿಲ್ವಾ? ಅವ್ರ ಹೆಂಡದ್ರಂತೂ ಊರದ ಊರದ ಬೀಳ್ತಾರೆ.
0: ಅವ್ರ್ಯಾ ಕುರಿಬೇಕು, ಅವ್ರ್ಯಾ ಕುರಿಬೇಕು? ನಾ ನನ್ನ ಗಂಡನ ಕಟ್ಕೊಂಡು ಇಲ್ಲೇ ಬಂದು ನಿಂತಿದ್ದಕ್ಕಲ್ಲೇನು ಇಷ್ಟೆಲ್ಲ ಆದದ್ದು?
2: ಅದನ್ನೆಲ್ಲ ಅವ್ರು ಎಲ್ಲಿ ತಿಳ್ಕೊತಾರೆ, ಈಗ ಅವರು ತಮ್ಮ ತವರು ಮುಂದೆ ತಂದಿದ್ದಕ್ಕೆ ಇಷ್ಟೆಲ್ಲ ಆಗ್ಯದ ಅಂತ ತಿಳ್ಕೊಂಡಾರೆ.
1: ಅದೇನೋ ಖರೆ ಅದ ಬಿಡ್ರಿ, ನಮ್ದೇನಿದ್ರು ಅಂಗೈಯಗ್ಲ ತೋಟ, ಅವರಿಬ್ರು ಎಷ್ಟೆಷ್ಟು ತಂತಾರೆ. ಅವ್ರ ಅವ್ವ ಅಪ್ಪ ಬಂದ್ರಂತೂ ಮುಗ್ದ ಹೋತು, ಖಾಲಿ ಕೈಲಿ ಬರೋದೇ ಇಲ್ಲ, ಚಕಡಿಗಟ್ಟಲೆ ಸಾಮಾನು ತರ್ತಾರೆ. ಅದೇನು ತುಪ್ಪ, ಅದೇನು ಬೆಲ್ಲ, ಅದೆಷ್ಟು ಕಬ್ಬಿನ ಹಾಲು.
2: ಆತು ಬಿಡ್ರಿ ಅತ್ತಿಯವ್ರೆ, ನೀವು ತ್ರಾಸ ತೆಗೆದ್ರು ಚಲೋ ದಿನ ನೋಡಿದ್ರಲ್ಲ.
1: ಇದೆಲ್ಲ ನಿಮ್ಮಿಂದನಲ್ರಿ, ನೀವು ಮಾಡಿದ್ರಿ ಅಂತ ಇಷ್ಟೆಲ್ಲ ಆತು. ನೀವು ನಿಮ್ದೆಲ್ಲ ಈ ಮನೆಗೆ ಹಾಕಿದ್ರಿ, ನಿಮ್ಮ ಅಪ್ಪ ಸತ್ ಸುದ್ದಿ ಬಂದರೂ ಅಲ್ಲಿ ಹೋಗ್ಲಿಲ್ಲ. ನೀವು
0: ಯಾಕೆ ಹೋಗ್ಬೇಕು ನಾವಲ್ಲಿ? ಅಪ್ಪ ಆಗಿ ಅವ್ರೇನು ಮಾಡಿದ್ರು, ಮಲ್ತಾಯಿನ ತಂದು ಕೂಡಿಸಿದ್ರು ಇವ್ರ ತಲೆ ಮೇಲೆ.
1: ಆದರೂ ಅವ್ರು ಸತ್ತಾಗ ಹೋಗ್ಬೇಕಾಗಿತ್ತು, ಅವ್ರು ಹೇಳಿ ಕಳಿಸಿದ್ರು. ಇವ್ರು ಹೋಗೋ ತನಕ ಹೆಣ ಎತ್ತುದಿಲ್ಲಂತ ಕೂತಿದ್ರಂತೆ. ಆದ್ರೆ ಏನ್ ಮಾಡೋದು, ಹಾದಿ ನೋಡ್ ನೋಡ್ ತಗೊಂಡು ಹೋದ್ರಂತೆ. ಊರಾಗಿನವ್ರು ಹೇಳ್ತಿದ್ರು.
2: ಹೇಳಿಬಿಡ್ರಿ, ಹೇಳೋರ್ಗೇನು ಬೇಕಾದ ಹೇಳ್ತಾರ. ಅವ ಅಪ್ಪ ಪರಿಚಯಗೊಂಡವ, ಒಂದಿನ ಕೇಳಿದ್ನ.

0: ಪಟ್ಟಣ ಹೆಂಗಿದ್ದೀನಿ ಅಂತ.
1: ಹೋಗ್ಲಿ ಬಿಡ್ರಿ, ಯಾರು ಕೇಳಲಿ ಯಾರು ಬಿಡ್ಲಿ, ನಾವು ಆರಾಮಿದ್ದೀವಲ್ಲ ಅಷ್ಟು ಸಾಕು.
2: ಆತ್ ನಡ್ರಿ ಅಳೆಯಂದ್ರೆ, ಊಟಕ್ಕೆ ನಡ್ರಿ, ನಡಿ ಚನ್ನಿ, ಎಲಿ ಹಾಕಿ ನಡಿ.
1: ಅಯ್ಯ ಇಲ್ಯಾಕೆ ಮಲ್ಕೊಂಡಿರಿ? ಆಗಳಾರ ಅಂಗಳದಾಗ ಮಲ್ಕೊಂಡಿದ್ರಿ, ಈಗ ಬಾವಿ ಕಟ್ಟಿ ಮೇಲೆ ಯಾಕೆ ಮಲ್ಕೋಬೇಕು? ನನಗಾರ ಹುಡುಕಿ ಹುಡುಕಿ ಸಾಕಾಗಿ ಹೋತು.
0: ನಿನಗೆ ಯಾರು ಹುಡುಕಂತ ಹೇಳಿದ್ರು?
1: ಅಯ್ಯ ಹಂಗಂದ್ರೆ ಹೆಂಗ್ರಿ, ಊಟ ಕರೆದ್ರೂ ಬರಲಿಲ್ಲ, ನಮ್ಮಿಬ್ಬರದು ಊಟ ಆತು, ಈಗಾರ ನೀವು ಬರ್ತಿರೋ ಇಲ್ಲೋ? ಈಗ ಸಂಜೆ ಆಗ್ಲಿಕ್ಕೆ ಬಂತು, ಅಡಿಗೆ ಮನೆ ರಂದಿ ತೆಗೆದು ನಾವು ಒಂದು 10 ನಿಮಿಷ ಆರಾಮ್ ತಗೋತೀವಿ, ಮತ್ತೆ ಸಂಜೆ ಶುರು ಆಗುತ್ತೆ.
0: ನನಗೆ ಇವತ್ತಿನಿಂದ ಇಲ್ಲಿ ಊಟನ ಬೇಡ. ಒಂದು ಮಾತು ಕೇಳ್ಚನಿ, ನಾ ಇನ್ಮೇಲೆ ಇಲ್ಲಿ ಇರೋದಿಲ್ಲ.
1: ಹಾ ಇರೋದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀರಿ?
0: ಎಲ್ಲಿಂದ್ರೆ ನಾನು ಊರಿಗೆ ಹೋಗ್ತೀನಿ, ನಮ್ಮ ಮನೆಗೆ ಹೋಗ್ತೀನಿ ನಾನು.
1: ಭೇಷ ಆತ್ ಬಿಡ್ರಿ. ಅಲ್ರಿ ನಿಮ್ಮ ಮನೆಯಾಗ ಯಾರಿದ್ದಾರಂತ ಹೋಗ್ತೀರಿ?
0: ಯಾರು ಯಾಕಿಲ್ಲ, ನನ್ನ ಮಗನಂಗೆ ಸಾಕಿದ ನಮ್ಮ ಅತ್ತೆ ಇನ್ನೂ ಇದ್ದಾಳಲ್ಲೇ.
1: ಅಯ್ಯ ಮುದಕ್ಕಾಗಿ ಮೂಲಿ ಹಿಡಿದಿರ್ತಾಳೆ ನಿಮ್ಮ ಅತ್ತೆ, ನಿಮ್ಮನ್ನು ಗುರ್ತಾರ ಹಿಡಿತಾಳೋ ಇಲ್ಲೋ?
0: ಹಿಡಿದ ಏನು, ಎಲ್ಲರೂ ಗುರ್ತು ಹಿಡಿತಾರೆ. ನಮ್ಮವ್ವ ನಮ್ಮ ತಮ್ಮಂದಿರಂತೂ ನನ್ನ ನೋಡಿ ಹಿಗ್ಗಿ ಹಿಗ್ಗಿ ಹಿರಿಕಾಯಿ ಆಗ್ತಾರೆ.
1: ಹಿರಿಕಾಯಿ ಆಗ್ತಾರೋ ಬೇವಿನಕಾಯಿ ಆಗ್ತಾರೋ, ಗೊತ್ತಿಲ್ದವ್ರ ಜೋಡಿ ಗುದ್ದಾಡೋದಕ್ಕಿಂತ ಇಲ್ಲೇ ಇರಬಾರ್ದ?
0: ಇಲ್ಲಿರುವುದ ನಾನು ಇಲ್ಲಿರುವುದ ಹೆಜ್ಜೆ ಹೆಜ್ಜೆಗೆ ಅಪಮಾನ ಅನುಭವಿಸ್ಕೋತ ಇಲ್ಲಿರೋದಕ್ಕಿಂತ ಅಲ್ಲಿ ಹೋಗೋದ ಚಲೋ ಅನ್ನಿಸ್ತದ ನನಗೆ.
1: ಅಯ್ಯ ಇಲ್ಲಿ ಅಪಮಾನ ಆಗ್ತದಂತೀರಿ, ಅಲ್ಲೇ ನಿಮ್ಗೆ ಮಾಲಿ ಹಿಡ್ಕೊಂಡು ನಿಂತಿರ್ತಾರನ?
0: ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದಲ್ಲ ಏನಂಥೇಳಿ. ನಾ ಹೋಗಿ ನೋಡ್ತೀನಿ, ತಪ್ಪು ನನ್ನ ಕಡೆಯಿಂದ ಆಗ್ಯದ, ನಾ ಅವ್ರ ಕಾಲಿಗೆ ಬೀಳ್ತೀನಿ.
1: ಅಲ್ಲ ಒಂದು ದಿನ ಊಟ ತಡ ಆದ್ರ ಇಂಥ ನಿರ್ಧಾರ ತಗೊಳೋದ?
0: ಒಂದು ದಿನ ಏನ ಚೆನ್ನಿ, ನಾನು ನೋಡ್ಲಿಕ್ಕತ್ತೀನಿ, ಈ ಮನೆಯಾಗ ನನ್ನ ಖಬರು ಯಾರಿಗೂ ಇಲ್ಲ. ನೋಡು ನಾ ಅಂತೂ ಹೋಗೋದು ಖರೆ, ನೀ ನನ್ನ ಜೋಡಿ ಬರ್ತೀಯೋ ಇಲ್ಲೋ ಅಷ್ಟು ಹೇಳಿಬಿಡು.
1: ನಾನು ಆ ಮನೆಗೆ ಬರೋದಾ? ಯಾಕ ನಿಮ್ಮ ಅತ್ತೆನ ಕಡೆಯಿಂದ ಬಾಯಿ ಬಂದಂಗೆ ಬಯಸ್ಕೊಳಕೇನು?
0: ನೀನು ಊರು ಕಾರ್ಬಾರ ಮಾಡ್ಕೋತ ಕೆಲಸ ಭೋಗಿಸಿ ಇಲ್ಲ ತಿರುಗ್ತಿದ್ದಿ, ಅದಕ್ಕೆ ಬೈತಿದ್ಲ ಮತ್ತೆ ಯಾವಾಗ? ನೋಡು ನೀನ ಮನಿ ನಂಬ್ಕೊಂಡು ನಿಂತಿದ್ರೆ ಅಕ್ಕ ಯಾಕೆ ಬೈತಿದ್ ನಿನ್ನ?
1: ಆತ್ರಪ್ಪ ನಾ ಕೆಟ್ಟಿದ್ದೀನಿ, ನಿಮ್ಮವರೆಲ್ಲ ಭಾರಿ ಹಿತವಂತರು. ಹೋಗ್ರಿ ಹೋಗ್ರಿ, ಆ ನಿಮ್ಮ ಮನೆಗೆ ಹೋಗ್ರಿ, ನಾನಂತರೂ ಮರ್ರೇ ಬರೋದಿಲ್ಲ ಅಲ್ಲಿಗೆ.
0: ಹ್ಞೂ ನೀ ಮನಿ ಬಿಟ್ಟು ಬರೋದಿಲ್ಲ ಅಂತ ನನಗೆ ಮೊದಲ ಗೊತ್ತಿತ್ತು, ಸುಮ್ಮನೆ ಒಂದು ಮಾತು ಕೇಳಿದೆ.
1: ಅವಾಗ ಹೇಳಾರ ಹೋಗ್ತಿರೋ ಏನು ಹಿಂಗಿಂದ ಹಿಂಗ ಹೋಗ್ತಿರೋ?
0: ನಾ ಯಾರಿಗೂ ಹೇಳುದಿಲ್ಲ. ಹ್ಞೂ ನೀ ಇದೆಯಲ್ಲ ಊರು ತುಂಬ ಜಾಕೆ ಹೊಡಿಲಿಕ್ಕೆ.
2: ಚನ್ನಿ ಸಂಜಾತು ಕರಿಯವ ನಿನ್ನ ಗಂಡನ ಊಟಕ್ಕೆ, ಅವಾಗ ಮೊದಲು ಬಡಿಸ್ತೀನಿ, ಉಳ್ದವರು ಆಮೇಲೆ ಉಣವಲ್ರಕ.
1: ನನ್ನ ಗಂಡನ ಕರಿಬೇಕಾ ಊಟಕ್ಕೆ? ಎಲ್ಲಂತ ಹುಡುಕ್ಲಿ ಅವ್ರನ್ನ?
2: ಅದ್ಯಾಕೆ ಇಲ್ಲೇ ಹೊರಗೆ ಸೆಟ್ಕೊಂಡು ಮಲ್ಕೊಂಡಿದ್ರಲ್ಲ, ಎಬ್ಸ ಅವ್ರನ್ನ.
1: ಅವ್ರ ಮನೆ ಬಿಟ್ಟು ಹೋಗಿ ಭಾಳ ಹೊತ್ತಾತೇಳು.
2: ಅಯ್ಯ ಹಂಗಂದ್ರೆ ಹೆಂಗ, ಎಲ್ಲೋದ್ರು?
1: ಅವರು ತಮ್ಮ ಮನೆಗೆ ಹೋಗ್ತಾರಂತ, ಇನ್ಮೇಲೆ ಅಲ್ಲೇ ಇರ್ತಾರಂತ.
2: ಏನು ಹಂಗಂದ್ರೆ, ಖರೆ ಹೇಳಿಕತ್ತೇನು?
1: ನಾ ಯಾಕೆ ಸುಳ್ಳು ಹೇಳಿ, ಅವ್ರಿಗೆ ಈ ಮನೆ ಬ್ಯಾಸರಾಗಿ ಅಲ್ಲಿ ಹೋಗ್ಯಾರ.
2: ಬ್ಯಾಸರಾಗುವಂಥದ್ದೇನತ್ತು, ಯಾರು ಏನಂದ್ರೆ ಅವ್ರಿಗೆ?
1: ಹೋದ್ರೆ ಹೋಗ್ಲಿ ಬಿಡವ, ಆ ಮನೆಯವರು ಒದ್ದು ಕಳ್ಸಿದ್ರಂದ್ರೆ ಮತ್ತೆ ಬರ್ತಾರ ಇಲ್ಲೇ ನೆಟ್ಟಗೆ.
2: ಸುಡ್ಲಿ ಊಟಕ್ಕೆ ಹಾಕ್ಲಿಲ್ಲ ಅಂತ ನನ್ನ ಮೇಲೆ ಅಪವಾದ ಹೊರ್ಸಿ ಹೋದ್ರಲ್ಲ.
1: ನೀ ಏನು ಮನ್ಸಿಗೆ ಹಚ್ಕೋಬೇಡ, ನಡಿ ಒಳಗೆ, 4 ದಿನ ಆತಂದ್ರೆ ತಾವ ಬರ್ತಾರ ಮನೆಗೆ.
2: ಹಿಂಗಂತೀ?
1: ಹ್ಞೂ ಹಿಂಗ ಅಂತೀನಿ, ನಡಿ ನಡಿ ಒಳಗೆ
2: ನಡಿ.
0: ಇನ್ನು ಎಷ್ಟು ದೂರ ನಡಿಬೇಕೋ ಏನೋ, ನಡೆದು ನಡೆದು ಕಾಲು ನೋಯಿಸ್ಲಿಕ್ಕತ್ತಿದ್ದು. ನನಗನ್ನಿಸ್ತದ ನಾನು ಊರು ಸನೆ ಸನೆಕ ಬಂದೀನಿ ಅಂತ. ಹಾಂ ನಮ್ಮ ಕಲ್ಲಪ್ಪನ ಪ್ಯಾರಲ್ ತೋಟಲ್ ಅನ್ನಿದು. ಛ ಎಲ್ಲ ಕಡೆ ಕತ್ಲೆ ಆಗಿಬಿಟ್ಟದ, ಯಾವುದು ನೆಟ್ಟಿಗೆ ಗೊತ್ತಾಗವಲ್ದು. ಒಮ್ಮೆ ಅವನು ಕರೆದರ ನೋಡ್ತೀನಿ. ಕಲ್ಲಪ್ಪ ಕಲ್ಲಪ್ಪ, ಏ ಕಲ್ಯ,
3: ಏ ಯಾರವ ಇಷ್ಟೊತ್ತಿನ ನನ್ನ ಕರೆಯವ?
0: ಏ ಕಲ್ಯ ನಾ ಬಂದಿನೋ ನಾನು.
3: ಏ ನಾ ಅಂದ್ರೆ ಯಾರು, ತಡಿ ತಡಿ ಬಂದೆ, ಕಂದಿಲ್ ತರ್ತೀನಿ.
0: ಯಾಕೋ ನನ್ನ ದನಿ ಮೇಲೆ ಬರ್ತ ಹತ್ತಲ್ದೆ ನಿನಗೆ?
3: ಬಂದು ತಡಿ ಓ ಮರಯ್ಯ. ಏ ಹರಿ ಏನು ಬಂದ್ಯೋ ಇತ್ಲಾಗ?
0: ಯಾಕಪ್ಪ ಬರಬಾರ್ದಾಗಿತ್ತ, ನಾನು ನಮ್ಮ ಊರಿಗೆ ನಾ ಬಂದಿನಪ್ಪ.
3: ಹಾ ನಿನ್ನೂರ ಯಾವಾಗಿಂದ ಆತಪ್ಪ ಇದು ನಿನ್ನ ಊರು?
0: ಕಲ್ಲಪ್ಪ ಭಾಳ ದೊಡ್ಡ ಕಥೆ ಇದೆ ಹೇಳೋದು, ಹೇಳ್ತೀನಿ. ಅಲ್ಲೋ ಮೊದಲ ಕಾಲು ತೊಳ್ಕೊಳ್ಳಿಕ್ಕೆ ಕುಡಿಲಿಕ್ಕೆ ಒಂದಿಷ್ಟು ನೀರು ಕೊಡು, ಭಾಳ ಹಸಿವಾಗಿದೆ ಓಮರಯ್ಯ. ನಿನ್ನ ಗಿಡದಾಗಿಂದು ಒಂದು 2 ಪ್ಯಾರ್ಲೆಕಾಯಿ ಹರಿದು ಕೊಡಪ್ಪ.
3: ಏ ಹಸಿದ ಹೊಟ್ಟೆಗೆ ಪ್ಯಾರ್ಲೆ ಹಣ್ಣು ಯಾಕೆ ತಿಂತೀಯು, ಬಿಸಿ ರೊಟ್ಟಿಯಾಗೆ ಅವು ತಿನ್ನುವಂತೆ ಅಂತ ಬಾ.
0: ಹೌದಾ? ಅಲ್ಲೋ ಕಲ್ಯ ಬಿಸಿ ರೊಟ್ಟಿ ಅಂತಿದೆಪ್ಪ, ಮತ್ತು ಮನೆಯಾಗ ನಿನ್ನ ಹೆಂಡತಿ ಸುಳುವ ಇಲ್ಲಲ್ಲೋ?
3: ಅಕ್ಕಿ ತವ್ರ ಮನೆ ಊರಾಗ ನಾಳೆ

0: ಜಾತ್ರೆ ಐತೇನಪ್ಪ,
1: ಅದಕ್ಕ
0: ಸಂಜಿ ಅಡಿಗೆ ಎಲ್ಲ ಮಾಡಿಟ್ಟ ಹೋಗ್ಯಾಳ.
1: ಬರೋಬ್ರಿ ಆತ.
0: ಮಕ್ಕಳನ್ನು ಕರ್ಕೊಂಡ ಹೋಗ್ಯಾಳ. ಹರಿ, ನೀ ಬಂದದ್ದು ಭಾಳ ಚಲೋನ ಆತ್ ನೋಡ್. ಹಾದ ವರ್ಷ ಜಾತ್ರೆ ಭೇಟಿಯಾಗಿದ್ದ ನಾವು.
1: ಹೌದು,
0: ಆಮೇಲೆ ಮತ್ತೆ ಇವತ್ತ. ಏ ಅಲ್ಲೋ ಹರಿ, ಭಾಳ ಸ್ವರ್ಗ ಹೋಗಿ ನೋಡ್ಪ, ನಮ್ಮೂರಾಗಿದ್ದಾಗ ಪೈಲ್ವಾನ್ ಇದ್ದಂಗಿದ್ದಿ.
1: ಅಲ್ಲಪ್ಪ, ನೀ ಏನು ಊಟಕ್ಕೆ ಕೊಡ್ದವನು? ಏನು ಬರೇ ಹಿಂಗೆ ಶಂಬರ್ ಚೌಕಶಿ ಮಾಡ್ಕೊತ ನಿಂದ್ರವನು?
0: ಏ ಬಾರೋ ಮರೆ, ಊಟ ಮಾಡೋಣಂತ. ನಾ ತಾಟ್ ಹಚ್ಚಿರ್ತೀನಿ, ನೀ ಕಾಲು ತೊಕೊಂಬಾ.
1: ಆತ ಆತ ಆತ ಆತ.
2: ಬಂದೆ ಬಂದೆ ಬಂದೆ ಬಂದೆ.
1: ಏಕಲ್ಲಪ್ಪ, ಖರೆ ಹೇಳ್ಯಾ, ಎಷ್ಟು ದಿನ ಆಗಿತ್ತಪ್ಪ ಇಂಥ ಊಟ ಮಾಡಿ. ನಿನ್ನ ಹೊಟ್ಟೆ ತಣ್ಣಗಿರ್ಲಪ್ಪ.
0: ಏ ಹೋಗೋ ಮರಯ್ಯ, ಏನು ಮಾಡಬಾರ್ದು ಮಾಡೀವಿ ನಾವು, ದಿನದ ಊಟನ ಅದು. ನಿನಗೆ ಭಾಳ ಹಸಿವಾಗಿತ್ತ, ಅದಕ್ಕೆ ರುಚಿ ಹತ್ತೈತಿ.
1: ಅದು ಮಾತ್ರ ಖರೆ ಕಲ್ಲಪ್ಪ, ಹೊಟ್ಟೆ ತುಂಬ ಉಂಡು ಎಷ್ಟೋ ದಿನ ಆಗಿತ್ತು, ಎಷ್ಟೋ ತಿಂಗಳಾಗ್ಯಾವು.
0: ಯಾಕೋ ನೀ ನಿನ್ನ ಮನೆ ಬಿಟ್ಟು ಅತ್ತಿ ಮನೆ ಸೇರಿದಿ, ಅಲ್ಲೇನು ಅಳೆತನ ಸರಿ ಆಗಲಿಲ್ಲನು?
1: ಅಲ್ಲೋ, ಅಳೆ ಆಗಿ ನಾಲ್ಕು ದಿನ ಅತ್ತಿ ಮನೆಗೆ ಹೋಗಿದ್ರೆ ಅಳೆತನ ಚಲೋನ ಆಗ್ತಿತ್ತೇನಪ್ಪ. ಆದ್ರೆ ನಾ ಅಲ್ಲೇ ತಳ ಊರು ಕುಂತು ಬಿಟ್ನಲ್ಲ, ಮನೆ ಅಳೆಯ ಆಗಿ ಮತ್ತೆ ಅಳೆತನ ಹೆಂಗಾಗ್ತದೆ ಹೇಳು.
0: ನೀ ಏನ ಹೇಳ ಹರಿ, ನೀ ಭಾಳ ತಪ್ಪು ಮಾಡಿದಿ. ನೀ ಮನೆ ಬಿಟ್ಟು ಹೋದಾಗಿಂದ ನಿಮ್ಮಪ್ಪ ಭಾಳ ಮನಸ್ಸು ಕಚ್ಕೊಂಡು ನಿಂದ ಚಿಂತೆಯಾಗ ಕೊರಿಗೆ ಕೊರಿಗೆ ಪ್ರಾಣ ಬಿಟ್ಟ. ನಿನ್ನ ಅತ್ತೆ ಅಂಕರೆ ದಿನಾ ನಿನ್ನ ನೆನಪು ತಕ್ಕೊಂಡು ಕಣ್ಣೀರು ಹಾಕ್ತಾಳ.
1: ಹೌದು ಕಲ್ಯ, ನನಗೆ ನನ್ನ ತಪ್ಪಿನ ಅರಿವಾಗ್ಯದು. ಅದಕ್ಕೆ ಮನೆಗೆ ಹೋಗಿ ನಮ್ಮ ಅತ್ತಿ ಕಾಲ ಮೇಲೆ ಬಿದ್ದು ಕ್ಷಮಾ ಕೇಳ್ಬೇಕಂತ ಮಾಡಿನಪ್ಪ.
0: ಮೊದ್ಲ ಆ ಕೆಲಸ ಮಾಡು. ನಿಮ್ಮವ್ವ ತಮ್ಮಂದ್ರೇನು ಹೊರಗಿನವ್ರು ಅನ್ಪ, ಎಷ್ಟು ತರಾಸು ಪಡ್ಲಿಕ್ಕತ್ತಾರವರು. ನಿನಗೆ ಅದ್ರ ಅರಿವು ಇರಬೇಕಾಗಿತ್ತು.
1: ಹೌದು ಹೌದು, ಅರಿವು ಆಗ್ಯದಂತಾನೆ ಬಂದಿನೋ. ಈಗ ನಾ ಮನೆ ಬಿಟ್ಟು ಹೋಗೋ ಮುಂದೆ ಭಾಳ ಸಣ್ಣವರಿದ್ರು ಅವರಿಬ್ರು. ಈಗ ಅವರು ನಾನು ಮಾತಾಡಿಸ್ತಾರಂತೆ. ನೀನು
0: ಅವ್ರು ಯಾರು ನಿನ್ನ ಮರ್ತಿಲ್ಲಪ್ಪ. ನೀನು ನೋಡೋರಿಗೆ ಎಷ್ಟು ಖುಷಿ ಆಕೈತೆ ಅಂತ ನೀನ ನೋಡುವಂತೆ ಅಂತ. ಈಗ ದಣದ ಬಂದು ಸುಮ್ಮನೆ ಮಕ್ಕೋ, ನಾಳೆ ನಾನು ಬರ್ತೀನಿ, ಇಬ್ರು ಕೂಡಿ ಹೋಗೋಣ ಅಂತ.
1: ಆತಪ್ಪ, ಹಂಗಾಗಲಿ.
0: ಹರಿ, ಏ ಹರಿ, ಹೇಳೋ ಮರಯ್ಯ, ಹೊತ್ತಾಗೈತಿ, ಮಕ್ಕ ತಕೊಂಬ ಹೋಗ.
1: ಇಷ್ಟು ಲಘು ಬೆಳಗಾತ?
0: ಏ ಬೆಳಕಾಗಿ 2 ತಾಸು ಆತ. ಹೇಳು, ನಾ ಚಾ ಕಾಸ್ತೀನಿ, ಕುಡಿ ಅಂತ ಹೇಳು.
1: ಆತಪ್ಪ ಮರಯ್ಯ, ಎದ್ದೆ.
0: ಏ ಬರೇ ಎದ್ದೆ ಅಂದ್ರೆ ಆತನ? ಮಕ್ಕ ತಕೊಂಬ ಹೋಗು, ಅಲ್ಲಿ ತನಕ ನಾ ಚಾ ಸೋಸ್ತಿರ್ತೇನೆ.
1: ಆತ ಆತ, ಬಂದೆ, ಈಗ ಬಂದೆ.
0: ಆತನಪ್ಪ ಮಕ್ಕ ತಕೋದು. ಹಾ ತಗೋ ತಗೋ, ಈ ಚಾ ತಗೋ, ಕುಡಿ.
1: ಬಂದೆ ಬಂದೆ ಬಂದೆ ಬಂದೆ. ಏ ಕಲ್ಯ, ಮೊದ್ಲೆಲ್ಲ ಎದ್ದು ಕೂಡಲೇ ಹಾಲು ಕುಡಿತಿದ್ವಿರಪ್ಪ, ಈಗ ಈ ಸುಡುಗಾಡ ಚಾ ಗಂಡು ಬಿದ್ದ ನೋಡು ಮರಯ್ಯ.
0: ಹ್ಞೂ ನೋ ಮರಯ್ಯ, ನಮ್ಮ ಮನೆಯಾಗೂ ಎಲ್ಲರೂ ಚಾನ ಅಂತಾರ.
1: ಭಾಳ ಚಲೋ ಮಾಡಿಯಲ್ಲೋ ಚಹಾ ಕಲ್ಯ. ಅನ್ನಂಗ ನಮ್ಮೂರು ಏನಂತದಪ್ಪ?
0: ನೀ ಇದ್ದಾಗ ಎಷ್ಟು ಮಜಾ ಇತ್ತು ಊರಾಗ. ಕೆರೆಯಾಗಿ ಈಸೋದೇನು, ಜಾತ್ರೆಯಾಗಿ ಹೆಜ್ಜಿ ಮೇಳ, ಹೋಳಿ ಹುಣ್ಣಿಮೆ ದಿನ ಅಂಕಾರ, ಹಲಿಗೆ ಆ ಬಣ್ಣ.
1: ಕಲ್ಲಪ್ಪ, ನನಗೂ ಎಲ್ಲ ನೆನಪಾಗ್ತದ. ಆದ್ರೆ ನಾ ಯಾರಿಗೂ ಮಾರಿ ತೋರಿಸೋಂಗೆ ಉಳಿದಿಲ್ಲ. ನನ್ನ ಗೆಳೆಯರು ನನ್ನ ನೋಡಿ ಏನಂತಾರ? ಏನು
0: ಅನ್ನೋದಿಲ್ಲ, ಎಲ್ಲರಿಗೂ ನೀನು ನೋಡಿ ಖುಷಿನ ಆಕೈತಿ. ನೀ ಇಲ್ಲದ ತಲೆ ಕೆಡಿಸ್ಕೋಬೇಡ. ಅಲ್ಲೂ ಹರಿ, ನೀ ಒಬ್ಬವನ ಎದ್ದು ಬಂದು ನಿನ್ನ ಅತ್ತಿ ಮನೆ ಬಿಟ್ಟು ಮತ್ತು ನಿನ್ನ ಹೆಂಡತಿ ಮಕ್ಕಳು?
1: ನಾ ಮಾಡಿದ ಅಪರಾಧಕ್ಕೆ ದೇವರು ನನಗೆ ಚಲೋ ಶಿಕ್ಷೆ ಕೊಟ್ಟ. ಅವ ನನಗೆ ಮಕ್ಕಳನ್ನ ಕೊಡಲಿಲ್ಲೋ ಕಲ್ಯ. ಮತ್ತೆ ಆ ಹೆಂಡತಿ
0: ಅಕ್ಕಿ ಸಲುವಾಗಿ ಅಲ್ಲನು ನೀ ತಲೆ ಕೆಡಿಸ್ಕೊಂಡು ಹುಚ್ಚಾಗಿದ್ದು. ಮನೆ ಬಂದು ಬೇಡ ಬೇಡ ಅಂತ ಬಡ್ಕೊಂಡ್ರು ನೀ ಕೇಳಿಲ್ಲ, ಎಲ್ಲಾರನ್ನೂ ಬಿಟ್ಟುಕೊಟ್ಟು ಹೋದಿ ಆ ಮನೆಯಾಗ ಕುಂತಿ.
1: ಹೌದು ಕಲ್ಲಪ್ಪ, ಅದ ನಾ ಮಾಡಿದ ದೊಡ್ಡ ತಪ್ಪು. ಅಕ್ಕಿ ಹೇಳ್ದಂಗೆ ಕುಣಿದಿದ್ರೆ ನನಗೆ ಈ ಗತಿ ಬರ್ತಿದ್ದಿಲ್ಲ. ನಾನು ಒಬ್ಬ ಮನುಷ್ಯ ಹಾಕಿದ್ದೆ.
0: ಹಂಗಾರೆ ನೀ ಎಲ್ಲಾರ್ದು ಪರ್ಲ್ ಹರ್ಕೊಂಬಂದಿ ಅಂದಂಗಾತು. ನಡಿ ನಡಿ, ಈಗ ಊರಾಗ ಅಡ್ಡಾಡಿ ಆಮೇಲೆ ನಿನ್ನ ಮನೆಗೆ ಹೋಗೋಣ ಅಂತ. ಮೊದಲು ನೀನು ಹತ್ತಿನ ಬೆಟ್ಟಾಗೋಣ.
1: ಬೇಡೋ ಕಲ್ಯ ಬೇಡ, ನನಗೆ ಒಂದು ಮೂನ್ ಹೆದರಿಕೆ ಆಗ್ತದೋ. ಅವ್ರು ನನ್ನ ಒಳಗೆ ಕರೆದಿದ್ರೆ ನಾನು ನೋಡ್ಲಿಕ್ಕೆ ತಯಾರಾಗಲಿಲ್ಲ ಅಂತಂದ್ರೆ?
0: ಏ ಹಂಗೇನು ಆಗೋದಿಲ್ಲೋ, ನಡಿ ನಡಿ ಹೋಗೋಣ ನಡಿ. ಎತ್ತಿಯವ್ರ ಎತ್ತಿಯವ್ರ, ಒಳಗೆ ಅದಿರೇನ?
3: ಯಾರು? ಕಣ್ಣು ಬೇರೆ ಕಾಣಿಸಂಗಿಲ್ಲ. ಅಯ್ಯ ಕಲ್ಲಪ್ಪ, ಏನ ಅಲ್ಲಿಂತ ಯಾಕೆ ಬದರ್ಲಿಕತ್ತೀಯೋ? ಒಳಗೆ ಬಾ.
0: ಏ ನಾ ಒಳಗೆ ಬರೋದಲ್ರಿ, ನೀವ ಆಟ ಹೊರಗೆ ಬರ್ರಿ.
3: ಅಯ್ಯಯ್ಯ, ನಾನಾ ಹೊರಗೆ ಬರ್ಬೇಕ? ಯಾಕೋ, ಏನು ತೋರ್ಸಾಮದಿ?
0: ನೀವು ಹೊರಗರ ಬರ್ರಿ, ತೋರಿಸ್ತೀನಿ.
1: ಅತ್ಯ ಅತ್ಯ ಅತ್ಯ,
3: ಯಾರು ನನ್ನ ಕಾಲು ಯಾರು ಹಿಡ್ದವ್ರು? ನಿನ್ನ ಮಾರಿ ಯಾರು ತೋರಿಸೋಪ್ಪ. ಅಯ್ಯ ಅಯ್ಯ,

0: ಹರಿ ಏನು ಹರಿ?
1: ಹ್ಞೂನ್ರಿ ಅತ್ತಿ, ನಿಮ್ಮ ಹರಿನ ಬಂದಾನ?
0: ಹರಿ ಬಂದಾನ? ಏ ಹರಿ, ಹಿಂಗ್ಯಾಕೆ ಮಾರಿ ತಳ ಹಾಕೊಂಡು ಕೂತೀಯೋ? ಬಿಡು ಬಿಡು, ನನ್ನ ಕಾಲ್ ಬಿಡು ಅಪ್ಪ. ಅಕ್ಕ,
1: ನಂದು ಭಾಳ ತಪ್ಪಾಗ್ಯದ. ನೀವೆಲ್ಲ ನನ್ನ ಕ್ಷಮಿಸ್ತೀರಿ ಅಂತ ತಂದ್ರೆ
0: ಹಿಂಗ್ಯಾಕೆ ಮಾತಾಡ್ಲಿಕ್ಕತ್ತೀಯಪ್ಪ? ಬಾ ಬಾ ಒಳಗೆ ಬಾ.
1: ಇಲ್ಲ ಇಲ್ಲ, ನಾನು ಭಾಳ ಪಾಪ ಮಾಡೀನಿ, ನಿಮ್ಮ ಮನಸ್ಸು ಭಾಳ ನೋಯಿಸಿನಿ ನಾನು.
0: ಅದು ತಾಯಿ ಹೋದಪ್ಪ, ಅದು ತಾಯಿ ಹೋದ. ಈಗ ಅದೆಲ್ಲ ಯಾಕೆ ಹೇಳು? ಈಗ ನೀ ಯಾಕೆ ಬಂದಿ ಹೇಳು?
1: ಎತ್ತಿ, ಈಗ ವಾ ಹಳೆ ಹರಿ ಅಲ್ಲ, ಮೊದ್ಲಿನ ಹರಿಯಾಗಿ ಬಂದಾನ.
0: ಅಂದ್ರೆ ನನಗೇನ್ ತಿಳಿವಲ್ದು ಬಿಡು.
1: ಎತ್ತಿ, ನಿಮ್ ಹರಿ ನಿಮ್ಮ ಹತ್ರ ಇರ್ತಾನ. ಅವ ತನ್ನ ಅತ್ತಿ ಮುನಿನೂ ಬಿಟ್ಟು ಬಂದಾನ, ಅವಂಗ ತನ್ನ ತಪ್ಪಿನ ಅರಿವಾಗೈತಿ.
2: ಹೌದತ್ಯ, ನೀನು ನನ್ನ ತಪ್ಪು ಹೊಟ್ಟೆಗೆ ಹಾಕೋಬೇಕು, ನನ್ನ ಕ್ಷಮಿಸೀನಿ ಅಂತ ಹೇಳ್ಬೇಕು. ನೀನು
0: ಕ್ಷಮಿಸ್ಲಿಕ್ಕೆ ನಾ ಯಾರಪ್ಪ? ನೀನು ನಿಮ್ಮ ಅಪ್ಪನ ಕ್ಷಮ ಕೇಳು. ಅವ ನೀನು ಕೊರಗನಾಗ ಹಣ್ಣಾಗಿ ಕಣ್ಣು ಮುಚ್ಚಿದ ಕಡಿಕಾಲದ ಸುದ್ದ ನೀ ಬರ್ಲಿಲ್ಲಪ್ಪ.
2: ಹೌದು, ಅದು ನನ್ನಿಂದ ಬಹಳ ದೊಡ್ಡ ತಪ್ಪಾಗ್ಯದತ್ಯ. ನಿಮ್ ಎಲ್ಲಾರ ಕಾಲ ಮೇಲೆ ಬಿದ್ದು ನಾ ಈಗ ಕ್ಷಮ ಕೇಳ್ತೀನಿ. ನಾನು ಕ್ಷಮಿಸಿಬಿಡ್ರಿ ನೀವು.
0: ಬೇಡಪ್ಪ ಬೇಡ, ಮನಿ ಮಗ ತಿರುಗಿ ಮನೆಗೆ ಬಂದ್ರೆ ಬಂಗಾರ ಆತಪ್ಪ. ಬಾ ಬಾ ಕಂದ, ಒಳಗ್ ಬಾ ಮಗನ.
2: ಅತ್ಯ, ಅವು ಹೆಂಗಿದ್ದಾಳೆ ಈಗ? ನಾ ಅಕ್ಕಿ ಜೋಳಿ ಭಾಳ ಹೊರಟಾಗಿ ನಡ್ಕೊಂಡೆ, ಅಕ್ಕಿ ನನ್ನ ಕ್ಷಮ ಮಾಡ್ತಾಳೇನು?
0: ನೀ ಹೊರಟಾಗಿ ನಡ್ಕೊಂಡಿ ಖರೆ ಹರಿ, ಅದ್ರ ಪಾಪಕ್ಕೆ ಎಷ್ಟ ಅಂತ ಕಂಡಕ್ಕೆ ಇದ್ಲು ಅಂತ ನಿನಗೇನ್ರಿ ಗೊತ್ತದೇನು? ಆಕಿ ಏನ್ ನಿನ್ಗೆ ದೂರದಕ್ಕೆ ಏನು? ನಿಮ್ಮ ಊರ್ ಖಾಸ ತಂಗಿ ಪಾಕಿ.
2: ಮತ್ ನನ್ನ ತಮ್ಮಂದ್ರು ಅವ್ರು ನನ್ನ ಒಳಗೆ ಕರ್ಕೋತಾರೇನು?
0: ಅವ್ರು ಯಾರು ಈಗ ಮನೆಯಾಗಿಲ್ಲ, ಎಲ್ಲರೂ ಜಾತ್ರೆಗೆ ಹೋಗ್ಯಾರ. ಹರಿ ಒಂದ್ ಮಾತು ತಿಳ್ಕೊ,
2: ಏನು
0: ಯಾರು ನಿನ್ಗೆ ಏನು ಅನ್ನಂಗಿಲ್ಲಪ್ಪ. ನಿನ್ ತಮ್ಮಂದ್ರೆಲ್ಲ ನಿನ್ ಕೂಡ್ಸಿ ಪೂಜಾ ಮಾಡ್ತಾರೋ? ಪೂಜಾ ಮಾಡ್ತಾರ? ನಾ ಖಾತ್ರಿಲೇ ಹೇಳ್ತೀನಿ, ಬಾ ಬಾ ನೀ ಒಳಗ್ ಬಾ. ಕಲ್ಲಪ್ಪ, ಅವನ್ನ ಒಳಗ್ ಕರ್ಕೊಂಡ್ ಬಾರಪ್ಪ, ಒಳಗ್ ಕರ್ಕೊಂಡ್ ಬಾರೋ. ಇದು ಅವಂದೇ ಮನಿ, ಮನಿಗೆ ಮನಿ ಮಗ ಬಂದಾನ. ಬಾ ಕಂದ, ಬಾ ಒಳಗ್ ಬಾ.
1: ಹರಿಯ, ನೀ ಈ ಊರಿಗೆ ಬಂದು ಆಗ್ಲಿ 6 ತಿಂಗಳಾತ್ ನೋಡು, ಕಾಲು ಹೆಂಗೆ ಬರಬರ ಹೋತಲ್ಲ.
2: ಹೌದು ಕಲ್ಲ, ಹೌದು, ನಾ ಈ ಊರಿಗೆ ಬಂದು ಭಾಳ ಚಲೋ ಕೆಲಸ ಮಾಡಿದ್ ನೆನಪ. ಮನೆ ಮಗ ಆಗಿ ಈಗ ಹಕ್ಕಿಲೆ ದುಡಿತೀನಿ, ಹಕ್ಕಿಲೆ ತಿಂತೀನಿ ನಾನು.
1: ಏ ಅದು ನೀ ಯಾಕೆ ಹೇಳ್ಬೇಕು? ಕಣ್ಣಿ ಕಾಣಂಗಿಲ್ಲನ? ಊರಿಗೆ ಬಂದಾಗ ಸ್ವರಿಗೆ ಸಾಯೋ ಹೆಣ ಆಗಿದ್ದಿ, ಈಗ ನೋಡು ಮತ್ತೆ ಹಂಗೆ ಮೊದಲು ನಂಗೆ ಪೈಲ್ವಾನಾಗಿ.
2: ಏ ಕಲ್ಲಪ್ಪ, ಇದೆಲ್ಲ ನಮ್ಮ ಮನೆ ಮಂದಿ ದಯ ಏನಪ್ಪ, ಯಾರು ನನಗೆ ಏನೂ ಅನ್ನಲಿಲ್ಲ. ನಾ ಏನೋ ಹೇಳಲಿಕ್ಕೆ ಹೋದ್ರೆ ಅದನ್ನು ಅಲ್ಲೇ ತಡೆದು ಬಿಡ್ತಾರೆ. ನಾ ಇಲ್ಲಿ ಬಂದದ್ದು ಎಲ್ಲರಿಗೂ ಭಾಳ ಖುಷಿಯಾಗ್ಯದ. ನನ್ನ ತಮ್ಮಗಳಂತೂ ಹೇಳ್ತೀನಿ, ನಾ ಹಾಕಿದ ಗೆರಿನೇ ದಾಟುದಿಲ್ಲೋ.
1: ಏ ಹರಿ, ನೀ ಈ ಮನೆ ಹಿರಿಯ ಮಗಪ್ಪ, ನಿನ್ನ ಮಾತು ಹೆಂಗಾರ ದಾಡ್ತಾರನ?
2: ಆದರೂ ಕಲ್ಲ, ನನ್ನ ತಮ್ಮಂದರು ವಯಸ್ಸಿಗೆ ಬಂದಾರೇನಪ್ಪ, ಅವರಿಬ್ಬರದು ಮದುವೆ ಮಾಡಿಬಿಟ್ರೆ ನಾ ಗೆದ್ದಂಗೆ ನೋಡ.
1: ಮಾಡಿ ಅಂತ ಈಗ ಅದಕ್ಕೇನು ಅವಸರಿಲ್ಲ, ಮೊದಲು ನಿಂದೇನು ಅನ್ನೋದು ವಿಚಾರ ಮಾಡು.
2: ನಂದ ನಂದೇನು ಮಾಡ್ತೀವೋ, ನಂದು ಮುಗಿದೋದ ಕಥೆ. ನಾನು ದುಡುಕಿ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡೆ.
1: ನೀ ಹಿಂದಿಂದೆಲ್ಲ ನೆನೆಸ್ಕೊಂಡು ಹಿತ್ತಲ್ದಾಗ ಅಳಬಾಡ, ಮುಂದಿನ ದಾರಿ ನೋಡು. ನಿನಗೊಂದು ವಿಚಾರ ಹೇಳ್ಬೇಕಂತೇಳಿ 1 ತಿಂಗಳಿಂದ ಒದ್ದಾಡ್ಲಿಕ್ಕತ್ತೀನಿ.
2: ಅಬ್ಬಬ್ಬಬ್ಬ, ಅದೇನಪ್ಪ ಅಂತದ?
1: ನಿನ್ನ ಹೆಂಡ್ತಿ ಚನ್ನಿ ಊರು ಬಿಟ್ಟು ಹೋಗ್ಯಾಳಂತ, ಮನ್ಯಾಗ ಅಕ್ಕಿಗೆ ಅಕ್ಕಿ ತಮ್ಮನ ಹೆಂಡ್ರಿಗೆ ದಿನ ಜಗಳಾಕಿತ್ತಂತಪ್ಪ.
2: ಚಲೋ ಆದ್ಬಿಡ್ಕಲ್ಲಪ್ಪ, ಪರ್ಲ್ ಹರಿತು, ಮೈ ಮೇಲಿನ ಪೀಡ ತಾನೇ ಹೋತು.
1: ಅದಕ್ಕನು ನೀ ಇನ್ ಮೇಲಾದರೂ ಒಬ್ಬ ಮನುಷ್ಯ ಆಗು ಅಂತ. ಹರಿ, ನೀನು ನಿಮ್ಮ ಸ್ವಾದ್ರ ಮಾವ ಬೆಟ್ಟಾಗಿದ್ದಪ್ಪ ಪೇಟ್ಯಾಗ, ಆತನ ಮಗಳು ನೀಲವ್ವ ವಯಸ್ಸಿಗೆ ಬಂದಾಳಂತ ಅಕ್ಕಿ ನಿನಗ ಕೊಡ್ಬೇಕು ಅಂತಿದ್ದ, ಅದನ್ನ ನಿನ್ನ ಮುಂದೆ ಒಂಚೂರು ಹೇಳು ಅಂದ.
2: ಯಾರು? ನೀಲಾನ್ನ? ಕಲ್ಲಪ್ಪ, ಭಾಳ ಒಳ್ಳೆ ಹುಡುಗಿ ಆಕಿ, ಅಕ್ಕಿ ಯಾಕೆ ನನ್ನ ಲಗ್ನ ಮಾಡ್ಕೋತಾಳೋ?
1: ಏ ಅದೆಲ್ಲ ನನಗೆ ಗುರ್ತಿಲ್ಲ ನೋಡಪ್ಪ, ನಾ ಇದ್ದ ವಿಚಾರ ಎಲ್ಲ ನಿಮ್ಮ ಅತ್ತೆ ಮುಂದೆ ಹೇಳ್ತೀನಿ, ಅವ್ರು ಏನು ಮಾಡ್ಕೋತಾರ ಮಾಡಲಿ, ನಡಿ ಹೋಗೋಣಂತ.
2: ಹೌದು ಹೌದು, ನಮ್ಮ ಅತ್ತೆಯನ್ನು ನನಗೆ ಆವಾಗಿಂದನೇ ಗಂಟೆ ಬಿದ್ದಳೋ ಮಾರಯ್ಯ, ಇದ ನೀಲಾನ್ ಸಲುವಾಗಿ. ಆದರೆ ಚೆನ್ನಿ ಸಲುವಾಗಿ ಏನು ಮಾಡೋದು ಅಂತ ನಾನು ಸುಮ್ಮನೆ ಇದ್ದೆ.
1: ಈಗ ಯಾವ ವಿಚಾರನೂ ಇಲ್ಲಲ್ಲ, ನಡಿ ನಾನು ನಿಮ್ಮ ಅತ್ತಿಗೆ

ಮನೆ ಅಳಿಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಪ್ರೇಮ್ಚಂದ್, ಬಾನುಲಿಗೆ ಅಳವಡಿಸಿದವರು ಶಾಂತಾ ಗೋಡ್ಖಿಂಡಿ. ಪಾತ್ರವರ್ಗ ಚೆನ್ನಿ, ಗಾಯತ್ರಿ ಬೆಂಗಳೂರು. ತಾಯಿ ಅನಿತಾ ಚಿಡ್ಗುಪ್ಪಿ. ಸೋದರತ್ತೆ ವಿಷಯ ಜೇವೂರ್. ತಂದೆ ಸೇತು ಮಾಧವ ಮಾನವಿ. ಕಲ್ಲಪ್ಪ ಕೆವಿ ವೈದ್ಯ. ನಿರ್ಮಾಣ ನೆರವು ಹಾಗೂ ಸಂಕಲನ ಉಮೇಶ್ ತೇಲಿ. ಹರಿಯ ಪಾತ್ರವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಅನಿಲ್ ದೇಸಾಯಿ.

ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು. ಮಳೆಯಲ್ಲಿ ಜೊತೆಯ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವಂತಹ ಗೀತೆ. ಗೀತರಚನೆಯ ಜಯಂತ್ ಕಾಯ್ಕಿಣಿ ಅವರದು, ಸಂಗೀತ ವಿ ಹರಿಕೃಷ್ಣ.

ವರ್ಷ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಗೀತೆ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್ ಅವರದು.

ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವಂತಹ ಗೀತೆ. ಗೀತರಚನೆ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಇನ್ನೊಂದು ಕಿರಿ ಬಾಜಿಗರ್ ಚಿತ್ರದ ಗೀತೆ, ಹಾಡಿದ್ದಾರೆ ಆಶಾ ಭೋಸ್ಲೆ ಮತ್ತು ವಿನೋದ್ ರಾಠೋಡ್. ಗೀತರಚನೆ ಜಫರ್ ಗೋರಖ್ಪುರಿಯವರದು, ಸಂಗೀತ ಅನು ಮಲ್ಲಿಕ್.

ಆಕಾಶವಾಣಿ ಕಾರವಾರ ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ, ವಯಲಿನ್ ವೆಂಕಟೇಶ್ ಜಾಯ್ಸಿಯಾರ್, ಮೃದಂಗ ವಿನೋದ್ ಶ್ಯಾಮ್. ಆರಂಭದಲ್ಲಿ ಕೇಳಿ ವಂದಿಸುವುದಾದಿಯಲ್ಲಿ ನಾಟರಂಗ, ಖಂಡಚಾಪುತಾಳ, ಪುರಂದರದಾಸರ ರಚನೆ.

ಕೇಳಿದ್ದಕ್ಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ, ವೈಲಿನ್ ವೆಂಕಟೇಶ್ ಜೋಯ್ಸ್ಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಓ ನನ್ನ ನೆಲೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿರುವುದು ವಿ ರವಿಚಂದ್ರನ್.

ಇನ್ನೀಗ ಕೇಳಿ ಎಂಎಸ್ ಧೋನಿ ಚಿತ್ರದ ಗೀತೆ. ಪಾಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ಅಮಾಲ್ ಮಲ್ಲಿಕ್.

ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅನ್ನಭವನ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ವಿ ಹರಿಕೃಷ್ಣ.

ಮುಂದಿನ ಗೀತೆ ರಬ್ನೇ ಬನಾದಿ ಜೋಡಿ ಚಿತ್ರದ್ದು. ರೂಪ್ ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಗೀತೆಗೆ ಸಾಹಿತ್ಯ ನೀಡಿರುವುದು ಜಯದೀಪ್ ಸಾಹ್ನಿ, ಸಂಗೀತ ನಿರ್ದೇಶನ ಸಲೀಂ ಸುಲೈಮಾನ್ ಅವರದ್ದು. ಕೇಳ್ತಾರೆ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ,

0: ಮೊಬೈಲ್ ಮಾತ್ರ ಕೈಯಲ್ಲಿ, ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ, ಮೋಹಿತ್ ಚೌಹಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಜಬ್ ತಕ್ ಹೈ ಜಾನ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ಎ ಆರ್ ರೆಹಮಾನ್.